0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಎಲ್ಲರಿಗೂ ನಮಸ್ಕಾರ. ಇದು ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮವಳೆ ಭಾಗ್ಯಲಕ್ಷ್ಮಿ ವೈದ್ಯ, ಕೇಳೆ ಸಖಿಯಲ್ಲಿ ಮತ್ತೆ ನಿಮ್ಮ ಮುಂದೆ. ಸ್ನೇಹಿತರೆ, ಇವತ್ತು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ತಕೊಂಡು ಬಂದಿದ್ದೇನೆ. ಸ್ನೇಹಿತರೆ, ನಾರಿಯನ್ನ ಶಕ್ತಿ ಸ್ವರೂಪಿಣಿ ಅಂತ ಆರಾಧಿಸುವಂತಹ ದೇಶ ನಮ್ಮದು. ಇಲ್ಲಿ ಸ್ತ್ರೀಯನ್ನ ಕೇವಲ ಸೌಂದರ್ಯಕ್ಕಾಗಿ ದೈಹಿಕ ಆಕರ್ಷಣೆಯ ಬೊಂಬೆಯಂತೆ ಕಂಡ ದೇಶ ನಮ್ಮದಲ್ಲ. ಇಲ್ಲಿ ನಾರಿಯಲ್ಲಿ ವಿಶೇಷ ವಿಭೂತಿ, ಪ್ರಕೃತಿದತ್ತವಾದ ಶಕ್ತಿಗಳನ್ನು ಕಂಡು ಆರಾಧಿಸಿ ಪೋಷಿಸಿ ಮೆರೆದಂತಹ ನಾಡು ನಮ್ಮ ಭಾರತ ದೇಶ. ಹಾಗಾಗಿ ಸ್ತ್ರೀಯನ್ನ ಇಲ್ಲಿ ನಾವು ಮೂರು ದೃಷ್ಟಿಕೋನದಿಂದ ನೋಡ್ತೀವಿ. ಒಂದು ಕರ್ತೃತ್ವ, ನೇತೃತ್ವ ಮತ್ತು ಮಾತೃತ್ವ. ಇದೀಗ ಕರ್ತೃತ್ವ ಅಂತ ಹೇಳಿದರೆ ಕ್ರಿಯಾಶಕ್ತಿ. ನಮ್ಮ ವ್ಯಕ್ತಿತ್ವ ಹೇಗೆ ಅಂತಂದರೆ, ದೇಹವನ್ನೇ ಆಗಲಿ, ಮನಸ್ಸನ್ನೇ ಆಗಲಿ, ಬುದ್ಧಿಯನ್ನೇ ಆಗಲಿ, ನಮ್ಮ ಯಾವುದೇ ಪ್ರತಿಭೆಯನ್ನೇ ಆಗಲಿ, ನಾವು ಎಷ್ಟು ಚೆನ್ನಾಗಿ ಬಳಸ್ತಾ ಹೋಗ್ತೀವೋ ಅಷ್ಟು ಅದರ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಸುತ್ತಾ ಹೋಗ್ತವೆ. ಹಾಗಾಗಿ ಸ್ತ್ರೀ ಸದಾ ಕ್ರಿಯಾಶೀಲರಾಗಿದ್ದರೆ ಅವಳೊಬ್ಬಳೇ ಅಲ್ಲ, ಅವಳನ್ನೇ ನೆಚ್ಚಿಕೊಂಡಂತಹ ಮಕ್ಕಳು, ಪರಿಸರ, ಪರಿವಾರ ಎಲ್ಲವೂ ಕೂಡ ತುಂಬ ಲವಲವಿಕೆಯಿಂದ ಕೂಡಿರುತ್ತದೆ ಎನ್ನುವುದು ನಮ್ಮ ಭಾರತೀಯ ದರ್ಶನ. ಹಾಗಾಗಿ ನಿತ್ಯ ಚಟುವಟಿಕೆಯಿಂದ ಕೂಡಿರುವ ಜೀವನ ಶೈಲಿಯನ್ನು ನಾರಿಗೆ ಹೇಳ್ತಾರೆ. ಸೋಮಾರಿಯಾಗಿ ಕುಳಿತ ತಾಯಿಯ ಮಕ್ಕಳೂ ಸೋಮಾರಿಯಾಗ್ತಾರೆ. ಯಾವ ಮನೆಯ ತಾಯಿ ತುಂಬ ಚಟುವಟಿಕೆಯಿಂದ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಾ ಇರ್ತಾರೋ ಅಲ್ಲಿ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಬೆಳೀತಾರೆ. ಇದೊಂದಾದರೆ ಇನ್ನೊಂದು ನೇತೃತ್ವ. ಯಾವುದನ್ನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಉತ್ತರದಾಯಿತ್ವ ಅಂತ ಹೇಳಿ ಕರಿತೇವೋ ಅದು ಸ್ತ್ರೀಯ ಸ್ವಭಾವವೇ ಆಗಿದೆ. ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ, ನೆರೆಕರೆಯಲ್ಲಿ, ಬಂಧು ಬಳಗದವರಲ್ಲಿ ಅಥವಾ ಉದ್ಯೋಗ ಮಾಡುವ ಸ್ಥಳದಲ್ಲಿ ಯಾವುದೇ ಈವೆಂಟ್ ಆದರೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಆದರೆ, ಕಲ್ಚರಲ್ ಸಂದರ್ಭಗಳಲ್ಲಿ ಉಂಟಾದಾಗ ಸ್ತ್ರೀ ತಾನಾಗಿಯೇ ಅದರಲ್ಲಿ ಮುನ್ನುಗ್ತಾಳೆ. ಅಲ್ಲಿ ಅಲಂಕಾರ ಮಾಡೋದು, ಓಡಾಡುವುದು, ಅವಳ ಸಂಭ್ರಮ, ಸಂತೋಷ, ಬೇರೊಬ್ಬರ ಮದುವೆಯಲ್ಲೂ ಕೂಡ ಅವಳು ತಾನೆಷ್ಟು ಖುಷಿ ಪಡ್ತಾಳೆ, ಹೀಗೆ ಎಲ್ಲದರೊಂದಿಗೂ ಇನ್ವಾಲ್ವ್ ಆಗುವಂತಹ ಗುಣ ನಾರಿಯಲ್ಲಿ ಇದೆ. ಸೋಷಿಯಲ್ ಲೀಡರ್ಶಿಪ್ ಅನ್ನೋದು ಇದೆ ತಾನೆ, ಅದು ಅವಳ ಸ್ವಭಾವದಲ್ಲಿಯೇ ಬಂದಿದೆ. ಅದನ್ನು ಪೋಷಿಸಿದಾಗ ಏನಾಗತ್ತೆ ಅಂದರೆ, ಅದು ಪರಿವಾರಕ್ಕೆ ಸೀಮಿತವಾಗಿ ಇರದೆ ಸಮಾಜಕ್ಕೆ, ದೇಶಕ್ಕೆ ಹೀಗೆ ವಿಕಾಸವಾಗ್ತಾ ಹೋಗುತ್ತೆ. ನಮ್ಮಲ್ಲಿ ಎಂತಹ ರಾಣಿಯರು ಆಳಿ ಹೋಗಿದ್ದಾರೆ, ಮಾತೃಮೂರ್ತಿಯರು ಅವರೆಲ್ಲ. ರಾಣಿ ಅಂದರೆ ಕೇವಲ ನೈಲ್ ಪಾಲಿಶ್ ಹಾಕ್ಕೊಂಡು, ಎಲ್ಲೋ ಮಲ್ಕೊಂಡು, ಕೋಚ್ಮ್ಯಾನ್ ಇಟ್ಕೊಂಡು, ಬರೀ ಸುಖಭೋಗಗಳ ನಡುವೆ ಇರುವ ಸೋಮಾರಿಯ ಚಿತ್ರಣ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮಲ್ಲಿ ಮಹಾರಾಣಿ ಅಂತ ಹೇಳಿದರೆ ಅವಳು ಮಾತೃಮೂರ್ತನನ್ನು ತಾನು ಮರೆತು ಪ್ರಜೆಗಳ ಹಿತಕ್ಕಾಗಿ ಪ್ರಾಣವನ್ನು ಕೊಡೋದಕ್ಕೂ ಮುನ್ನುಗ್ಗುವಂಥವಳು, ಯುದ್ಧಕ್ಕೆ ಹೋಗುವಂಥವಳು, ಅದ್ಭುತವಾದ ರಾಜನೈಪುಣ್ಯವನ್ನು ಹೊಂದಿರುವವಳು, ನೈತಿಕ ಪ್ರಜ್ಞೆಯನ್ನು ಉಳ್ಳಂಥವಳಾಗಿದ್ದಾಳೆ, ಪ್ರಜಾರಂಜಕಿಯೂ ಆಗಿದ್ದಾಳೆ. ಅದ್ಭುತವಾದ ಮಾತೃರೂಪಿ ಕಲ್ಪನೆ ನಮ್ಮಲ್ಲಿ ಇದೆ. ಅಂದರೆ ಅಷ್ಟೇ ತಾಕತ್ತು ಸ್ತ್ರೀಯಲ್ಲಿರತ್ತೆ ಅಂತ. ಅದನ್ನು ಪೋಷಿಸಬೇಕು ಮತ್ತು ಬೆಳೆಸಬೇಕು. ಇನ್ನು ಮೂರನೆಯದು ಮಾತೃತ್ವ. ಮಾತೃತ್ವ ಅಂದರೆ ಕೇವಲ ಎರಡು ಮಕ್ಕಳ ತಾಯಿ ಅಂತಲ್ಲ, ಸ್ತ್ರೀ ಸ್ವಭಾವದಲ್ಲೇ ಮಾತೃತ್ವ ಇದೆ. ಅಂದರೆ ಪೋಷಿಸುವಂತಹ ಶಕ್ತಿ ಇದೆ. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಮೊದಲು ಅಡುಗೆ ಮನೆಗೆ ಹೋಗಿ ಏನು ಕೊಡಲಿ, ಹೇಗೆ ನೋಡ್ಕೊಳ್ಳಿ ಅನ್ನೋ ರೆಸ್ಪಾನ್ಸಿಬಿಲಿಟಿ ಪ್ರಥಮವಾಗಿ ಬರುವುದು ಮಾತೆಗೆ. ಅಲ್ಲಿ ಆಟೋಮ್ಯಾಟಿಕ್ ಆಗಿ ಆ ಮಾತೃತ್ವ ಅನ್ನುವುದು ಸಹಜವಾಗಿ ಅವಳಲ್ಲಿ ಜಾಗೃತವಾಗ್ತದೆ. ನೋಡಿ ಸ್ನೇಹಿತರೆ, ಒಂದು ಪುಟ್ಟ ಹೆಣ್ಣು ಮಗುವನ್ನೇ ಗಮನಿಸಿ, ಗೊಂಬೆಯನ್ನ ಇಟ್ಕೊಂಡು ಆಟ ಆಡ್ಕೊಂಡಿರ್ತದೆ ನೋಡಿ, ತಾಯಿಯಂತೆ ಅದನ್ನ ಮುದ್ದು ಮಾಡ್ತಾಳೆ, ಅದಕ್ಕೆ ಯಾರು ಹೇಳೋದು ಬೇಡ. ಅಂದ್ರೆ ಆ ರೀತಿಯ ಮಾತೃಭಾವ ನಿಸರ್ಗವೇ ನಮಗೆ ಕೊಟ್ಟಿದೆ. ನಿಸರ್ಗ ನಮಗೇನು ಕೊಟ್ಟಿದೆಯೋ ಅದನ್ನು ನಾವು ಅರಿತು ಅರಳಿಸಿಕೊಳ್ಳುವಂತಹದ್ದೇ ನಿಜವಾದ ಜಾಣ್ಮೆ. ಯಾರೋ ಏನೋ ಮಾಡ್ತಾರೆ ಅಂದರೆ ಅದನ್ನು ಆರೋಪಿಸಿಕೊಳ್ಳೋದು ನಿಜವಾದ ಮೂರ್ಖತನ ಆಗತ್ತೆ. ಆದರೆ ಸ್ತ್ರೀ ಸಹಜವಾಗಿ ನಮಗಿರೋ ಮಾತೃತ್ವ ಏನಿದೆ, ಅದು ನಮಗೂ ನಮ್ಮ ಪರಿವಾರಕ್ಕೂ ನಮ್ಮ ನೆರೆಕರೆಯವರಿಗೂ ಸಮಾಜಕ್ಕೂ ದೇಶಕ್ಕೂ ಹೀಗೆ ವಿಸ್ತರಿಸ್ತಾ ಹೋಗಬೇಕು, ವಿಕಾಸವಾಗ್ತಾ ಹೋಗಬೇಕು. ಆಗ ಸ್ತ್ರೀಯ ಶಕ್ತಿ ಜಾಗೃತವಾಗುತ್ತಾ ಹೋಗುತ್ತೆ. ಮಾತೃತ್ವದ ಮತ್ತೊಂದು ಗುಣ ಏನಂದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಶಕ್ತಿ ಮಾತೆಗೆ ಬರುತ್ತೆ. ಯಾರು ಮಾತೃಪ್ರಜ್ಞೆಯಿಂದ ಜಾಗೃತರಾಗಿರುತ್ತಾರೋ ಅವರು ತನ್ನನ್ನು ತಾನು ಬಹಳ ಘನತೆಯಿಂದ ನಡೆಸಿಕೊಳ್ತಾರೆ. ಅವಳ ಹಾವಭಾವ, ವೇಷಭೂಷಣ, ಮಾತುಕತೆ ಹೇಗಿರುತ್ತೆ ಅಂದರೆ ತುಂಬ ಘನತೆಯುಕ್ತವಾಗಿರುತ್ತದೆ. ಅವಳ ಹಿಂದೆ ಶಿಳ್ಳೆ ಹೊಡಿತ, ಕಣ್ಣು ಹೊಡಿತ, ಯಾವ ಹುಡುಗನೂ ಬರಬೇಕು ಅಂತ ಅನ್ಸೋದೇ ಇಲ್ಲ. ಅಂತಹ ಪರಿಶುದ್ಧವಾದ ಹೀರೋ ಆದ ವ್ಯಕ್ತಿತ್ವ ಬೆಳೆಸಿಕೊಂಡಂತಹ ಸ್ತ್ರೀ ತನ್ನ ಅರ್ಧ ಸಮಸ್ಯೆಗಳನ್ನು ತಾನಾಗಿಯೇ ನಿಭಾಯಿಸಿಕೊಂಡು ಬಿಡ್ತಾಳೆ. ಯಾರು ಕೇವಲ ಶೋಕಿಗಾಗಿ ತನ್ನ ದೇಹದ ಸೌಂದರ್ಯನೇ ತನ್ನ ಸರ್ವಸ್ವ ಅಂದುಕೊಂಡು ಅದೊಂದೇ ತನ್ನ ಐಡೆಂಟಿಟಿ ಅಂತ ಭ್ರಮಿಸ್ತಾಳೋ ಅಂತಹ ಸ್ತ್ರೀ ಹೆಚ್ಚಿನ ಅಪಾಯಗಳಿಗೆ ತುತ್ತಾಗೋದು. ಹಾಗಾಗಿ ಜಗತ್ತು ಹೇಗೆ ನೋಡ್ಲಿ ನಮ್ಮನ್ನ, ಆದರೆ ನಮ್ಮ ಬಗ್ಗೆ ನಮಗೆ ಒಂದು ಶುದ್ಧವಾದ ಸೆಲ್ಫ್ ಇಮೇಜ್ ಇರಬೇಕು. ಹಾಗಾಗಿ ನಮ್ಮ ಭಾರತೀಯ ಹೆಣ್ಣು ಮಕ್ಕಳಲ್ಲಿ ಮಾತೃಪ್ರಜ್ಞೆಯನ್ನ ಮೂಡಿಸ್ತಾರೆ. ಪರನಾರಿಯನ್ನು ತನ್ನ ತಾಯಿಯಂತೆ ನೋಡೋದನ್ನ ನಮ್ಮ ಗಂಡು ಮಕ್ಕಳಿಗೆ ಹೇಳ್ಕೊಟ್ರೆ ಸಕಲ ಪುರುಷರನ್ನು, ಗಂಡನನ್ನು ಹೊರತುಪಡಿಸಿ ಎಲ್ಲರನ್ನು ತನ್ನ ಮಕ್ಕಳ ಹಾಗೆ ನೋಡುವಂತಹ ದೃಷ್ಟಿಕೋನವನ್ನ ಹೆಣ್ಮಕ್ಕಳಲ್ಲಿ ಬೆಳೆಸ್ತೇವೆ. ಇದೆಲ್ಲ ಕೇವಲ ಭ್ರಾಂತಿಗಳಲ್ಲ, ಭಾವನೆಗಳಲ್ಲ, ರಿಲಿಜಿಯಸ್ ಐಡಿಯಾಲಜಿಸ್ಟ್ಗಳೂ ಅಲ್ಲ. ಇದೆಲ್ಲ ಮನಃಶಾಸ್ತ್ರವನ್ನಾಧರಿಸಿದ್ದು. ಭಾರತೀಯ ನಾರಿ ಕೇವಲ ನೇತೃತ್ವದ ಮೂರ್ತಿಯಾಗದೆ ಮಾತೃತ್ವದ ಮೂರ್ತಿಯಾದಾಗಲೇ ಸಮಾಜದಲ್ಲಿ ಪ್ರೇಮ, ಶಾಂತಿ, ಸಹನೆ, ಸ್ನೇಹಗಳು ತುಂಬಿಕೊಂಡಿರುತ್ತದೆ. ಎಲ್ಲರನ್ನ ಪ್ರೀತಿಸುವ, ಶೇರ್ ಮಾಡಿಕೊಳ್ಳುವ, ಅಂದ್ರೆ ತಾನೊಬ್ಬಳೆ ತೆಗೆದುಕೊಳ್ಳದೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂತಹ ಭಾವ ಸಿದ್ಧವಾದದ್ದು. ಹಾಗಾಗಿ ನಾವು ನಾರಿಯರು ಹೆಮ್ಮೆ ಪಡಬೇಕು. ಅಯ್ಯೋ ಹೆಣ್ಣು ಜನ್ಮವೇ ಅಂತ ಖಂಡಿತವಾಗ್ಲೂ ಹೇಳಬಾರದು. ನಾನು ಸ್ತ್ರೀ ಅಂತ ತುಂಬಾ ಸಂತೋಷವಾಗಿ ಬೀಗಿ ಹೇಳಬೇಕು. ಯಾಕಂದ್ರೆ ನಾವು ಎಲ್ಲರ ಮಾತೆಯರು, ಇಡೀ ಜಗತ್ತಿಗೆ ತಾಯಿಯಾಗಿ ನಿಲ್ಲಬಲ್ಲಂತಹ ಮಾತೃಮೂರ್ತಿಯರು. ಆ ಸಿದ್ಧಿಯನ್ನ ನಾವು ಪಡ್ಕೊಳ್ಳೋಣ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತ ಜಗನ್ಮಾತೆಯ ಬಗ್ಗೆ ಹೇಳ್ತಾರೆ. ಆಗ ಸ್ತ್ರೀಯಲ್ಲಿ ಇನ್ನೂ ಮಾತೃತ್ವ ಜಾಗೃತ ಆಗ್ತದೆ. ಲೆಟ್ ಅಸ್ ಸೆಲೆಬ್ರೇಟ್ ದಟ್. ನಮ್ಮ ಒಳಗಿನ ಕರ್ತೃತ್ವ, ಮಾತೃತ್ವ ಶಕ್ತಿಯನ್ನ ಅರಳಿಸಿಕೊಳ್ಳೋಣ. ವಿಶಾಲವಾಗಿ ಜಗತ್ತಿನ ಹಿತಕ್ಕಾಗಿ ಬೆಳೆಸೋಣ. ನಾನು ನನ್ನದು ಅಂತ ಮೂರೊತ್ತು ಕನ್ನಡಿ ಮುಂದೆ ನಿಂತು ಸಮಯ ವೇಸ್ಟ್ ಮಾಡೋ ಬದಲು ಈ ಜಗತ್ತಿನಲ್ಲಿ ನಮ್ಮ ಒಂದು ಶಕ್ತಿಯನ್ನ ಅಭಿವ್ರಂಜಿಸುತ್ತಾ ಜಗತ್ತು ಒಂದು ನಮಗೆ ಕನ್ನಡಿಯಾಗ್ಲಿ. ನಮ್ಮ ಶಕ್ತಿ ಏನು, ನಮ್ಮ ಅಂತರಂಗ ಏನು, ನಮ್ಮ ಪ್ರೇಮ ಏನು, ಇದನ್ನ ಜಗತ್ತು ಅನ್ನೋ ಕನ್ನಡಿಯಲ್ಲಿ ನಾವು ನೋಡ್ಕೋಬೇಕು. ಜಗತ್ತಿಗೆ ಕೊಡೋದ್ರ ಮೂಲಕ ಅಲ್ಲಿಂದ ನಾವು ಅದನ್ನ ಆಸ್ವಾದಿಸ್ತಾ ಬರಬೇಕು. ಈ ರೀತಿಯ ಶಕ್ತಿಯನ್ನ ಭೂಮಿ ತಾಯಿ ಎಲ್ರಿಗೂ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಹಾ ಸ್ನೇಹಿತರೆ, ಜೀವನದಲ್ಲಿ ನಾವೆಲ್ಲ ಪ್ರತಿದಿನ ಮೆಟ್ಟಿಲುಗಳೊಂದಿಗೆ ಓಡಾಡುವ ಜನ. ಒಂದೋ ಮೆಟ್ಲು ಹತ್ತೋಕೆ ಹೆಣಗಾಡ್ತೀವಿ, ತಪ್ಪಿದ್ರೆ ಒಂದೋ ಮೆಟ್ಲು ಇಳಿಯದ ಹಾಗೆ ಸಂಭಾಳಿಸೋಕೆ ಹೆದರ್ತಾ ಇರ್ತೀವಿ. ಪ್ರಶ್ನೆ ಕೇವಲ ದುಡ್ಡಿನದಲ್ಲ, ಕೇವಲ ಇಮೇಜಿನದ್ದು ಅಲ್ಲ, ಕೇವಲ ಸೌಖ್ಯದ್ದಲ್ಲ, ಕೇವಲ ಆರೋಗ್ಯದ್ದು ಅಲ್ಲ, ಬಹುಶಃ ಇವೆಲ್ಲ ಸೇರಿಕೊಂಡು ಸೃಷ್ಟಿಯಾಗುವಂತದ್ದು. ಆ ಪ್ರಶ್ನೆನ ಬದುಕು ಕೇಳ್ತಾ ಇರುತ್ತೆ. ಎಷ್ಟನೇ ಮೆಟ್ಲು ಮೇಲಿದೀಯಾ? ನಿನ್ನೆ ಎಷ್ಟನೇ ಮೆಟ್ಲು ಮೇಲಿದ್ಯಾ? ಇವತ್ತು ಉರುಳಿದ್ಯಾ? ಎಲ್ಲಿಂದ ಹತ್ತಿದ್ಯಾ? ಅಲ್ಲಿಗೆ ಬಂದ್ಯಾ? ಮತ್ ಹತ್ತೋದ್ ಹೇಗೆ? ಹತ್ತೋದ್ ಸಾಧ್ಯನಾ? ಜೊತೆಗಿದ್ದವ್ರು ಯಾವ್ಯಾವ ಮೆಟ್ಲು ಮೇಲಿದ್ದಾರೆ? ಎಲ್ಲಿಗ್ ತಲುಪಿದ್ದಾರೆ? ನಿನ್ನ ನಂಬರ್ ಯಾವ್ದು ಅಂಥೇಳಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುತ್ತಾ ಮೆಟ್ಲುಗಳ ಸನ್ನಿಧಿಯಲ್ಲಿ ತತ್ತರಿಸ್ತಾ ನಿಂತಿರುವಾಗ್ಲೇ ಹೂ ಇಸ್ ಮೈ ರಿಯಲ್ ಬಾಸ್ ಅನ್ನುವ ದೊಡ್ಡ ಪ್ರಶ್ನೆ ಉದ್ಭವವಾಗುತ್ತೆ. ಇಲ್ಲಿ ಸ್ನೇಹಿತರೆ, ನಮ್ಮ ಬದುಕಿನ ರೀತಿ ನೀತಿ, ಕ್ವಾಲಿಟಿ ಮತ್ತು ಅದರ ಔನತ್ಯ ನಿರ್ಧರಿಸಬಲ್ಲ ವ್ಯಕ್ತಿ ಈ ಪ್ರಪಂಚದಲ್ಲಿ ಕೇವಲ ಒಬ್ಬರೇ ಒಬ್ಬರಿದ್ದಾರೆ, ಅದು ನಾವೇ. ನಾವು ನಿಜಕ್ಕೂ ಯಶಸ್ವಿಯಾಗಬೇಕು ಅಂತ ತೀರ್ಮಾನಿಸಿದ್ರೆ ನಮ್ಮ ಬದುಕಿನ ಪ್ರತಿ ಅನುಭವಕ್ಕೂ ನಾವೇ 100 to 100 ಜವಾಬ್ದಾರರಾಗಿರ್ತೇವೆ. ನಮ್ಮ ಬದುಕಿಗೆ ನಾವೇ ಜವಾಬ್ದಾರರು. ಇಷ್ಟೊತ್ತರೆಗೆ ನಾ ಮಾತಾಡಿದ್ನಲ್ಲ, ಈಗ ನಾನು ಕವನನೂ ಬರೆದಿದ್ನೆ, ಸ್ವಲ್ಪ ಅದೊಂಚೂರು ಕೇಳಿಯಕ. ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಗಾಳಿಯಲ್ಲಿ ಕಣ್ಣ ಮುಚ್ಚುತ್ತಿದ್ದ ಮುಂಗುರುಳ ತೀಡಿ, ಮನದ ಚಿಂತೆಗಳು ಚಿತೆಗಳಂತೆ ಕಾಡಿ ಕಾಡಿ. ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ಆದರೂ ಬಣ್ಣದ ಜಗಕ್ಕೊಂದು ತುಟಿಯಂಚಿನಲ್ಲಿ ನಗುವ ಬೀರಿ, ನಾನು ನಿಮ್ಮಂತೆ ಕನಸ ಹೊತ್ತ ಜೀವಿ, ನನ್ನ ಬದುಕಲು ಬಿಡಿ. ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಅವಳ ಚಿತ್ತದ ತುಂಬ ನಡೆದ ಅನ್ಯಾಯದ ಕುರುಹಿತ್ತು, ಹೆಣ್ಣಿನ ಬದುಕಿನ ನೋವಿನ ನಡೆಯಿತ್ತು. ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು, ಹುಟ್ಟು ಹೋರಾಟದಿಂದ ಕಟ್ಟಿಕೊಂಡ ಬದುಕು, ಹೀಯಾಳಿಸುವವರಿಗೇನು ಗೊತ್ತು ಸುಮ್ಮನೆ ಕುಟುಕು. ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ನಾ ಹುಟ್ಟಿದ ಕ್ಷಣದಿಂದಲೇ ನಗುವೇ ಮಾಯವಾಗಿತ್ತು, ಹೆತ್ತವರ ತಲೆ ಮೇಲೆ ಬಂಡೆಕಲ್ಲು ಬಿದ್ದ ಹಾಗಿತ್ತು. ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ, ಹೆಣ್ಣು ಹುಟ್ಟಿದರೆ ಜಿಲೇಬಿ ಕೊಡುವುದು ಎಂಬ ಮಾತಿದೆ. ಆದರೆ ನಾ ಹುಟ್ಟುತ್ತಲೇ ಹೆತ್ತವರ ಬೈಗುಳವ ಸಹಿಸಿದೆ. ಹೆತ್ತವರಲ್ಲೊಂದು ಭಾವನೆ ಎಷ್ಟೇ ಕಲಿಸಿ ಬೆಳೆಸಿದರೂ ಕೊಟ್ಟ ಮನೆಗೆ ಲಾಭ ಮಾಡುವವರು ಖರ್ಚಿನ ಬಾಪ್ತು ನಮ್ಮ ತಲೆಗೆ ಬಿತ್ತು ಎನ್ನುವರು. ಆ ಕ್ಷಣದಿಂದಲೇ ಎಲ್ಲರಿಗೂ ವಜ್ಜಿಯಾದ ನನ್ನ ಬದುಕು ಸಾಗಿತ್ತು. ಕಲಿತು ಇನ್ನು ಹೆಚ್ಚಿಗೆ ಕಲಿಯೋಣ ಎಂದರೆ ನಿನಗೆ ಕಲಿಸಾದರೂ ಏನು ಮಾಡೋದು, ಮದುವೆ ಮಾಡೋಣ ಎಂದು ಬಿಟ್ಟರೆ ನನ್ನಂತೆಯೋ ಎಷ್ಟೋ ಕಲಿಯುವ ಮನಗಳು ಮುದುಡಿ ಬಾಡಿ ಹೋಗುತ್ತವೆ. ಹೆಣ್ಣಿನ ಆಶೆ ದೊಡ್ಡವರ ಬಲಿಯಾದಲ್ಲಿ ಬತ್ತಿ ಹೋಗುತ್ತದೆ. ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ, ಯೌವನ ಬಂದಾಗ ಮದುವೆ ಚಿಂತೆ ಹೆತ್ತವರಲ್ಲಿ ಲಕ್ಷ ಲಕ್ಷ ಕೊಡಲಾರದೆ ಕುಸಿಯುವರು. ಕೊನೆಗೂ ಬ್ರೋಕರ್ ತಂದ ಫೋಟೋಗೆ ಹೊಂದಿಕೋ ಎನ್ನುವರು. ಬ್ರೋಕರ್ ಕಮಿಷನ್ ಆಸೆಗೆ ಹೆಣ್ಣಿನ ಜೀವನ ಬಲಿಯಾಗಲೂಬಹುದು. ಚಿನ್ನದ ರಾಶಿಯ ಮೇಲೆ ಬಲಗಾಲಿಟ್ಟು ಒಳಗೆ ಬಂದರೆ ಗಂಡನ ಮನೆಯಲ್ಲೂ ಅತ್ತೆ ನಾದಿನಿಯರ ಕಾಟ. ನಾ ಹಾಕಿದ ಚಿನ್ನದಲ್ಲಿ ಪಾಲು ಕೊಡದಿದ್ದರೆ, ಮೊದಮೊದಲು ಗಂಡ ನನ್ನ ಪ್ರೀತಿಯ ಹೊಳೆಯಲ್ಲಿ ತೇಲಿಸಿದ, ಯಾವಾಗ ನಾ ಕೊಟ್ಟ ದುಡ್ಡು ಖಾಲಿಯಾಯಿತೋ ಆವಾಗ ತನ್ನ ಬುದ್ಧಿಯ ತೋರಿಸಿದ. ತವರು ಮನೆಯಿಂದಲೂ ಆಗಾಗ ದುಡ್ಡು ತರುವುದು ನಡೆದೇ ಇತ್ತು. ನಾ ಮಾತು ಕೇಳದಿದ್ದರೆ ಉಪವಾಸ ಕೆಡಹಿ ಬಡಿಯುವ ಕಲೆಯೂ ಅವರಿಗೆ ಗೊತ್ತಿತ್ತು. ಮನೆ ಮನೆಯಲ್ಲೂ ತಾಯಿ ತಂಗಿ ಅಕ್ಕ ನಾದಿನಿಯಾಗಿ ಪಾತ್ರೆಗಳ ಹೊಣೆ ನಿಭಾಯಿಸಬೇಕು ತನ್ನ ಸಂಸಾರಕ್ಕಾಗಿ. ಹೆಣ್ಣಿನ ಮೇಲೆ ದೌರ್ಜನ್ಯ ಎಸಗುವ ಕೆಟ್ಟ ಕಣ್ಣುಗಳಿವೆ. ಪುಟ್ಟ ಬಾಲೆಯಿಂದ ಯೌವನದ ಯುವತಿಯವರೆಗೆ ಕಾಮದ ತೃಷೆಗೆ ಬಲಿಯಾಗುತ್ತಿದೆ. ಇಂದು ಎಲ್ಲ ರಂಗದಲ್ಲೂ ಹೆಣ್ಣು ಮುಂದೆ ಇದ್ದರೂ ಒಂದೇ ಅವಕಾಶ ಸಿಕ್ಕರೆ ಸಾಕು ಹಿಂದೆ ಕಾಲೆಳೆದು ಮುಂದೆ ಮುಗ್ಗರಿಸಿ ಬಿದ್ದರು ಅನ್ನುವವರು ಹೆಣ್ಣು ಶಕ್ತಿ ಸ್ವರೂಪಿ ಆದಿಮಾಯಿ. ಈಗಿನ ಈ ದೇಶದ ರಾಜಕೀಯ ದುರ್ನಾತ ನೋಡಿದರೆ ಹೆಣ್ಣಿಗೆ ಗೌರವ ಕೊಡುವುದು ಸಮಾಜ ಮರೆತಿದೆಯೇ? ಅವಳಿಗೂ ನೋವಿದೆ, ಭಾವನೆಗಳಿವೆ. ಇವು ಹೇಗೆ ಅರ್ಥವಾಗಬೇಕು ಕಲ್ಲು ಹೃದಯಗಳಿಗೆ? ಬರೀ ದುಡ್ಡಿಗಾಗಿ ಅಧಿಕಾರಕ್ಕಾಗಿ ಹೆಣ್ಣಿನ ಜೀವನ ಛಿದ್ರ ಛಿದ್ರ. ಎಲ್ಲ ನೋಡಿ ನೋಡಿಯೂ ಮೂಕ ಪ್ರೇಕ್ಷಕರಂತಿರಬೇಕು ಬದುಕುವ ಭದ್ರ. ಬರೀ ಭಾಷಣಗಳಲ್ಲಿ ಕಾನೂನು ಮಾಡುವುದು ಬಿಟ್ಟು ಹೆಣ್ಣ ಕಂಡಂತೆ ಗೌರವಿಸು. ಬರೀ ಓಟಿಗಾಗಿ ಕೋಟಿಗಾಗಿ ಹೆಣ್ಣಿನ ಜೀವನ ಬಲಿದಾನ. ಒಮ್ಮೆ ಸೆಟೆದು ನಿಲ್ಲಬೇಕಿದೆ ಎಲ್ಲರೂ. ಈ ದೇಶದ ಸಂಸ್ಕೃತಿ ಪುರಾತನ. ಈಗ ಸ್ನೇಹಿತರೆ, ನಿಮಗಾಗಿ ಒಂದು ಸಣ್ಣ ಕತೆ. ಇದರಲ್ಲಿ ಏನ್ ತಿಳ್ಕೊಳ್ಬಹುದು ಅಂತ ಹೇಳಿದ್ರೆ, ಪರಿವಾರದ ತತ್ವ ಮತ್ತೆ ನಂಬಿಕೆ ಮತ್ತೆ ವಿಶ್ವಾಸ ಹೇಗಿರ್ಬೇಕು ಅಂತ ಹೇಳಿ. ಒಂದ್ ಸಣ್ಣ ಕುಟುಂಬ, ಗಂಡ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಹೆಂಡತಿ ಮನೆಯಲ್ಲೇ ಗೃಹಿಣಿಯಾಗಿ ಮನೆ ಕೆಲಸಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡಿರ್ತಾಳೆ. ಗಂಡ ಎಂದಿನಂತೆ ಆಫೀಸಿಗೆ ಹೋಗಿರ್ತಾರೆ. ಆಫೀಸಿಗೆ ಹೋದಾಗ ಅಲ್ಲಿ ಮೇಲಿನ ಅಧಿಕಾರಿ ಏನೋ ಒಂದು ವಿಷಯಕ್ಕೆ ಬೈದ್ರು. ಅವನಿಗೆ ಬಹಳ ಬೇಜಾರಾಯ್ತು. ಸಾಯಂಕಾಲದವರೆಗೆ ವೆಯ್ಟ್ ಮಾಡಿದ, ಆಯ್ತು ಕೆಲಸದ ಟೈಮ್ ಮುಗೀತು, ಮತ್ತೆ ಮನೆಗೆ ಬಂದ, ಕೋಪದಿಂದಲೇ ಮನೆಗೆ ಬಂದ. ಅಲ್ಲಿ ಆಫೀಸಲ್ಲಿ ಅವನಿಗೆ ದಂಡ ಕೊಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಸೊ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಎಂಥ ಆಫೀಸರು ನನಗೆ ಬೈದ್ಬಿಟ್ರು, ಫೈನ್ ಬೇರೆ ಹಾಕಿಸ್ಕೊಂಡ್ಬಿಟ್ರು ಅಂತೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಬಂದು ಗೇಟ್ ತೆಗಿತಾನೆ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇರ್ತಾರೆ, ಬಟ್ಟೆ ಗಿಟ್ಟೆ ಎಲ್ಲ ಒಣಗಿಸಿದ ಬಟ್ಟೆ ಎಲ್ಲ ಕೆಳಗೆ ಬಿದ್ದಿರ್ತದೆ ಅಂಗಳದಲ್ಲಿ. ಹೋಗಿ ಬಾಗಿಲು ತೆಗಿತಾನೆ, ಫ್ಯಾನ್ ತಿರುಗ್ತಾನೇ ಇರ್ತದೆ, ಫ್ಯಾನ್ ತಿರುಗುವುದರಿಂದ ಪೇಪರ್ ಎಲ್ಲ ಅಲ್ಲಲ್ಲಲ್ಲಿ ಹರಡಿಕೊಂಡು ಬಿದ್ದಿರ್ತದೆ, ಡೈನಿಂಗ್ ಟೇಬಲ್ ಮೇಲೆ ಬೆಳಿಗ್ಗೆ ತಿಂದಂತಹ ತಿಂಡಿ ತಟ್ಟೆಗಳೆಲ್ಲ ಅಲ್ಲಲ್ಲೇ ಬಿದ್ದಿರ್ತದೆ, ಯಾವುದು ಕ್ಲೀನ್ ಆಗ್ಲಿಲ್ಲ, ಅದ್ರ ಮೇಲೆಲ್ಲ ನೊಣ ಮುತ್ಕೊಂಡಿರ್ತದೆ. ಆವಾಗ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಏನು ಬೇಜವಾಬ್ದಾರಿ ಇವಳಿಗೆ, ಇಡೀ ದಿನ ಮನೆಯಲ್ಲೇ ಬಿದ್ದಿರ್ತಾಳೆ, ಏನು ಮಾಡಲಿಲ್ಲ, ಬೆಳಿಗ್ಗೆ ತಿಂದ ತಿಂಡಿ ತಟ್ಟೆ ಸಹ ಹಾಗೆ ಉಂಟು, ಏನು ಮಾಡ್ತಾಳೆ ಇವಳು ಅಂಥೇಳಿ ಸೀದಾ ಅಡುಗೆ ಮನೆಗೆ ಹೋಗ್ತಾನೆ. ಅಲ್ಲಿ ಇದ್ದಾಳ ನೋಡೋಣ ಅಂಥೇಳಿ ಹೋದ್ರೆ ಫ್ರಿಜ್ ಬಾಗ್ಲನ್ನ ಓಪನ್ ಇಟ್ಬಿಟ್ಟಿದ್ರು ಮಕ್ಕಳು. ಮತ್ತೆ ಅದ ಫ್ರಿಜ್ ಬಾಗ್ಲು ಹಾಕ್ತಾನೆ, ಆಮೇಲೆ ಬಚ್ಚಲ ಮನೆಗೆ ಹೋಗ್ತಾನೆ. ಅಲ್ಲಿ ನಲ್ಲಿಯಲ್ಲಿ ನೀರು ಬಿಟ್ಟಿರ್ತಾರೆ ಮಕ್ಕಳು, ನೀರು ಸೋರಿ ಪೋಲಾಗಿ ಹೋಗ್ತಾ ಇರ್ತದೆ. ಸೊ ಅದನ್ನ ಆಫ್ ಮಾಡ್ತಾನೆ, ಎಲ್ಲ ಕಡೆ ಹುಡುಕ್ತಾನೆ, ಹೆಂಡತಿ ಎಲ್ಲಿದ್ದಾಳಪ್ಪ, ಹೆಂಡತಿ ಇಲ್ಲ ಅಂತೇಳಿ ಹುಡುಕ್ತಾನೆ, ಕರೀತಾನೆ, ಸೌಂಡೇ ಬರಲ್ಲ, ಮಾತೆ ಕೇಳಿಸ್ತಾ ಇರಲ್ಲ. ಆಮೇಲೆ ಮೇಲ್ಗಡೆ ಒಂದು ರೂಮ್ ಇರುತ್ತೆ, ಬೈಕೊಂತ ಮೇಲ್ ರೂಮಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೆಂಡತಿ ಪೇಪರ್ ಓದ್ತಾ ಮಲ್ಕೊಂಡು ಇರ್ತಾಳೆ. ಸೊ ಆಗ ಕೇಳ್ತಾನೆ, ಇಡೀ ದಿನ ಮನೇಲೇ ಇರ್ತೆ, ಏನು ಕೆಲಸ ಮಾಡಿ ನೋಡಲ್ಲಿ, ಪೇಪರ್ ಎಲ್ಲ ಬಿದ್ದಿದೆ, ಅಂಗಳದಲ್ಲಿ ಬಟ್ಟೆ ಬಿದ್ದಿದೆ, ಫ್ರಿಜ್ ಓಪನ್ ಇದೆ, ನಲ್ಲಿ ನೀರು ಬಿಟ್ಟಿದೆ, ಎಂಥ ಬೇಜವಾಬ್ದಾರಿ, ನಿಂಗೆ ಏನು ಮಾಡಿದ್ದೀನಿ ಬೆಳಗ್ಗೆಯಿಂದ ಅಂಥೇಳಿ ಜೋರು ಮಾಡ್ತಾನೆ. ಆವಾಗ ನೀವು ದಿನಾ ಕೇಳ್ತಿರಲ್ಲ, ನೀ ಮನೆ ಕುತ್ಕೊಂಡು ಎಂತ ಮಾಡ್ತಿ, ಮನೆ ಬರೀ ಮನೆ ಕೆಲಸ ಮಾಡೋದಷ್ಟೇ, ನೀ ಏನು ಮಾಡೋದಿಲ್ಲಲ್ಲ, ನೀನು ದಿನಾಲು ಬಂದು ಇದೇ ಪ್ರಶ್ನೆ ಕೇಳೋದಲ್ವಾ, ನೀವು ಇವತ್ತು ಒಂದು ದಿವಸ ಮಾತ್ರ ನಾನು ಎಂಥದ್ದು ಮಾಡಲಿಲ್ಲ, ಎಲ್ಲ ಹಂಗೆ ಇತ್ತು, ನನ್ನಷ್ಟಕ್ಕೆ ನಾನು ಓದ್ತಾ ಇದ್ದೆ ಇವತ್ತು ಅಂತ ಹೆಂಡತಿ ಹೇಳ್ತಾಳೆ. ಸೊ ಆಗ ಗಂಡನಿಗೆ ಒಂದು ಮನವರಿಕೆ ಆಗ್ತದೆ, ಹೀಗೆ ಹೇಳುದು ತಪ್ಪು ನಾನು ಅಂತೇಳಿ. ಒಂದು ದಿನ ಆಫೀಸ್ನಲ್ಲಿ ನಾನು ಕೆಲಸ ಮಾಡದೇ ಇದ್ರೆ ಏನು ಅಂತ ಏನು ತಲೆ ಕೆಳಗಾಗುವಂಥದ್ದು ಏನೂ ನಡೆಯುವುದಿಲ್ಲ, ಆದರೆ ಮನೆಯಲ್ಲಿ ಗೃಹಿಣಿಯಾದಂತಹ ಹೆಣ್ಣೊಬ್ಬಳು ತನ್ನ ಕೆಲಸವನ್ನು ಮಾಡದೇ ಇದ್ರೆ ಇಡೀ ಎಲ್ಲವೂ ಅಸ್ತವ್ಯಸ್ತ ಆಗಿ ಹೋಗ್ತದೆ, ತಲೆ ಕೆಳಗಾಗ್ತದೆ ಅಂಥೇಳಿ ಅವನಿಗೆ ಮನವರಿಕೆ ಆಗ್ತದೆ ಅಂಥೇಳಿ. ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಆಕೆಯನ್ನು ಗೌರವಿಸಬೇಕು, ಅವಳು ಈಗ ಮಾಡುವಂತ ದಿನ ಅದೇ ಕೆಲಸ ಮಾಡೋದಾಗಿದ್ರು ಕೂಡ ಅವಳಿಗೊಂದು ಅಪ್ರಿಸಿಯೇಷನ್ ಕೊಟ್ರೆ, ನೀವೀಗ ಆಫೀಸಿಂದ ಬಂದಾಗ ಓ ಎಷ್ಟು ಚೆನ್ನಾಗಿದೆ, ಹೋ ಇವತ್ತೇನು ಮಾಡಿದ್ಯಾ, ಆ ರೀತಿ ಗೌರವಿಸ್ತಾ ಹೋದ ಹಾಗೆ ಅವಳು ಖುಷಿ ಪಡ್ತಾಳೆ. ಬೈತಾನೆ ಇದ್ರೆ ಏನಾಗುತ್ತೆ, ಅವಳಿಗೆ ಆ ದಿನ ಮಾಡೋ ಕೆಲಸನೇ ಬೇಜಾರು ಬಂದು ಹೋಗ್ಬಿಡತ್ತೆ, ಒಂದಿನ ಅವಳು ಮಾಡದೇ ಇದ್ರೆ ನಿಭಾಯಿಸೋದು ನಮ್ಮ ಆಗ್ಬಿಡತ್ತೆ. ಈಗ ಸ್ನೇಹಿತರೆ, ಈಗ ವಿಧವೆಯರು ಅಮಂಗಲರು ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ನನಗೆ ಅನಿಸಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಈಗ ಹಂಚಿಕೊಳ್ತೇನೆ. ವಿಧವೆಯರು ಅಮಂಗಲರು ಅಲ್ಲ ಅಂತ ಹೇಳಿ. ನೋಡಿ ಸ್ನೇಹಿತರೆ, ಹಿಂದೆ ಆಕ್ರಮಣಕಾರರ ಕಾಲದಲ್ಲಿ ತುಂಬಾ ಜನ ಗಂಡಸರು ಸತ್ತು ಹೋಗ್ತಾ ಇದ್ರಂತೆ, ಅಂದರೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಸತ್ತು ಹೋಗ್ತಾ ಇದ್ರು. ಆವಾಗ ಈ ಹೆಣ್ಣು ಮಕ್ಕಳನ್ನೆಲ್ಲ ಜನಾನಗಳಲ್ಲಿ ತುಂಬಿಕೊಳ್ತಾ ಇದ್ರಂತೆ, ಅಲ್ಲಿ ತುಂಬಾ ಅಸುರಕ್ಷತೆ ಇತ್ತು. ಆ ಕಾಲದಲ್ಲಿ ವಿಧವೆಯರಿಗೆ ತುಂಬಾ ರೂಲ್ಸ್ ಎಲ್ಲ ಬಂತಂತೆ, ಅಂದ್ರೆ ತುಂಬಾ ಅಲಂಕಾರ ಮಾಡ್ಕೊಳ್ಬಾರ್ದು, ಆಚೆ ಹೋಗ್ಬಾರ್ದು, ಸೋಷಲೈಸ್ ಆಗ್ಬೇಡ, ಮಿಸ್ಯೂಸ್ ಆಗ್ಬೋದು ಅಂತ ಹೇಳಿ ಎಲ್ಲ ಆಕೆಗೆ ಹೇಳ್ತಾ ಇದ್ರು. ಅದು ಮುಂದೆ ಮುಂದೆ ಕ್ರೌರ್ಯಕ್ಕೆ ಹೋಯ್ತಂತೆ. ಆದ್ರೆ ಅದಕ್ಕೂ ನಮ್ಮ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ, ಅದೊಂದು ಆಚರಣೆ ಮಾತ್ರ. ಈಗ ಹೇಳ್ತಾರೆ ನೋಡಬಾರ್ದು, ಅಶುಭ ಆಯ್ತು, ಇದೆಲ್ಲ ತಪ್ಪು. ಹಾಗೆ ನೋಡಿದ್ರೆ ಅವಳು ಎಲ್ಲರಿಗಿಂತ ಶುದ್ಧಳಾಗಿಯೇ ಇರ್ತಾಳೆ, ಯಾಕಂದ್ರೆ ಬ್ರಹ್ಮಚರ್ಯದಲ್ಲಿರ್ತಾಳೆ. ಹಳೆಯ ಸ್ಮೃತಿಗಳಲ್ಲಿ ವೈಧವ್ಯ ಅಂತೇಳಿ ಇಲ್ವೇ ಇಲ್ಲ. ಈಗ ಮನುಸ್ಮೃತಿಯಲ್ಲಿದೆ ಪುನರ್ವಿವಾಹ ಅಂತ ಇದೆ, ಆದರೆ ಕಂಡೀಷನಲ್, ಯಾರಲ್ಲಿ ಯಾವಾಗ ಹೇಗೆ ಅಂತ ಇದೆ. ಹಾಗಾಗಿ ನಾವು ತುಂಬಾ ವಿಧವೆಯರನ್ನ ಖಂಡಿಸಬಾರ್ದು, ಅದು ತಪ್ಪು. ವಿಧವೆಯರನ್ನ ಈ ಸಮಾರಂಭಗಳಿಗೆ ಕರಿಬೇಕು, ಧಾರ್ಮಿಕ ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕು. ಈಗ ಭಜನೆ ಕರಿಬೇಕು, ಅರ್ಶಿನ ಕುಂಕುಮ ಎಲ್ಲ ತಗೊಳ್ಳಿ ಅಂತ ಹೇಳಬೇಕು. ಅದರಿಂದ ಅಶುಭ ಅಲ್ಲ, ತಾಯಿಯವರು. ನಮ್ಮ ಸಾವು ನೋವು ಮುಂಚೆಯೇ ವಿಧಿತವಾಗಿದೆ, ಅದೆಲ್ಲ ಪ್ಲಾನ್ ಆಗೋಗಿದೆ ದೇವರದ್ದು. ಅರ್ಶಿನ ತಗೊಳ್ಳೋದ್ರಿಂದ ಅಮಂಗಲ ಆಯ್ತು, ಅದು ಮೂಢನಂಬಿಕೆ. ಇದನ್ನೆಲ್ಲ ನೆಲೆಸಿಕೊಂಡು ಕೆಲವು ಧರ್ಮಶಾಸ್ತ್ರದ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ, ಮುಂಚೆನೆ ಬರೆದಿಟ್ಟಿದ್ದಾರೆ. ಅವರು ಯಾರು ಋಷಿ ಮುನಿಗಳಾಗಿರ್ಲಿಲ್ಲ, ಅವರೆಲ್ಲ ಬರೆದವರು ಇತ್ತೀಚಿನವರು, ಈಗಿನವರು. ಋಷಿಗಳು ಓಪನ್ ಆಗಿ ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ. ಈಗಿರುವಂತಹ ಬರೀ ಪಂಡಿತರು ಉಳ್ದಿರ್ತಾರಲ್ಲ, ಅವರೆಲ್ಲ ತಮಗೆ ಬೇಕಾದ ಹಾಗೆ ತಮಗೆ ಕಷ್ಟ ಆಗೋದನ್ನೆಲ್ಲ ಬಿಟ್ಬಿಟ್ರು. ಅದೇ ರೀತಿ ಮಹಿಳೆಯರ ಬಗ್ಗೆ ಯೋಚನೆಯನ್ನ ಮಾಡ್ಲಿಲ್ಲ ಅವರು, ನಿಷೇಧಗಳನ್ನ ಹೇರ್ತಾ ಹೋದ್ರು. ನಿಷೇಧ ಹೇರುವಾಗ ಯೋಚನೆ ಮಾಡ್ಬೇಕು, ಆ ಕಾಲದಲ್ಲಿ ಆ ಕಾಲದಲ್ಲಿ ಆ ಕಾಲಘಟ್ಟಕ್ಕೆ ಅದಿರಬಹುದು, ಆದರೆ ಇದು ಸಾರ್ವತ್ರಿಕವಾದದ್ದು ಅಲ್ಲ. ಆಕೆ ಅಯೋಗ್ಯಳು ಹಾಗೆಲ್ಲ ಯೋಚನೆ ಮಾಡಬಾರದು. ಅದಕ್ಕೆ ಕಾರಣ ಏನು? ಇದೆಲ್ಲ ಮೂಢನಂಬಿಕೆ. ಈಗ ಸ್ನೇಹಿತರೆ, ಕನ್ಯಾದಾನ, ಇದರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹಿಂದೆ ಒಂದು ಮೆಸೇಜ್ ಬಂದಿತ್ತು, ಕನ್ಯಾದಾನ ಅಲ್ಲ, ಕನ್ಯಾಮಾನ ಬೇಕಾಗಿರುವುದು ಹೆಣ್ಣಿಗೆ ಅಂತ ಹೇಳಿ. ಈಗ ಅದನ್ನು ಯಾರು ಹೇಳಿರ್ತಾರೆ ನೋಡಿ, ಅವ್ರಿಗೆ ಅದರ ಅರ್ಥನೇ ಗೊತ್ತಿರುವುದಿಲ್ಲ. ಕನ್ಯಾದಾನದ ಅರ್ಥವನ್ನು ತಿಳಿಯದೇ ಇರುವವರು ಅದನ್ನು ಆ ರೀತಿ ಒಂದು ದೊಡ್ಡ ನ್ಯೂಸ್ ಮಾಡಿ ಹಾಕಿದ್ದಾರೆ ಅಂತ ನನ್ನ ಭಾವನೆ. ಇದು ನಮ್ಮ ಪದ್ಧತಿಯನ್ನು ತಿಳಿದೇ ಇರುವವರು ಅಪಾರ್ಥ ಮಾಡಿ ಹೇಳುವಂತಹ ರೀತಿ ಅಂತಲೂ ಹೇಳ್ಬೋದು. ನಮ್ಮ ಪದ್ಧತಿಯಲ್ಲಿ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಸ್ವಗೋತ್ರದಲ್ಲಿ ಮದುವೆ ಆಗಬಾರದು ಅಂತ ಹೇಳಿ ಒಂದು ಇದೆ. ಅದು ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಜೆನೆಟಿಕ್ ಕಾರಣ ಕೂಡ ಇದೆ. ಸ್ವಗೋತ್ರದಲ್ಲಿ ಮದುವೆ ಆಗುವುದರಿಂದ ಅಲ್ಲಿ ಜನನ ಆಗುವಂತಹ ಮಗುವಿಗೆ ಏನಾದರೂ ವಂಶ ಪಾರಂಪರೆಯವಾಗಿ ಬರುವಂತಹ ಕಾಯಿಲೆಗಳೇನಾದರೂ ಬರಬಹುದು. ಆ ಉದ್ದೇಶದಿಂದ ಸ್ವಗೋತ್ರದಲ್ಲಿ ನಾವು ಮದುವೆಯನ್ನು ಮಾಡುವುದಿಲ್ಲ. ಇನ್ನೊಂದು, ಯಾರಿಗೆಲ್ಲ ಮಾಡುವುದಿಲ್ಲ ಅಂತ ಹೇಳಿದ್ರೆ ಅಣ್ಣ ತಮ್ಮಂದರು, ಅಕ್ಕ ತಂಗಿ ಅಂದರು, ಅದೇ ಕುಟುಂಬದಲ್ಲಿ ಮದುವೆ ಆಗಬಾರ್ದು ಅಂತೇಳಿ ಹೇಳ್ತಾರೆ. ಯಾಕಂದರೆ ಅದೇ ಜೆನೆಟಿಕಲ್, ಇದು ಜೆನೆಟಿಕಲ್ ಆಗಿ ಪ್ರೂವ್ ಆಗಿದೆ. ಹಾಗಿರುವಾಗ ನಮ್ಮ ಈ ವಲಯದಲ್ಲಿ ಇಲ್ಲದ ಬೇರೊಬ್ಬರಿಗೆ ಮದುವೆ ಮಾಡುವಾಗ ಅವರಿಗೂ ಹಾಗೆ ಅನ್ಯ ಗೋತ್ರದ ಸ್ತ್ರೀ ಬೇಕಾಗಿರ್ತದೆ. ಮದುವೆ ಆಗಬೇಕಾದ್ರೆ ಆಚೆಗೆ ಹುಡುಗನ ಕಡೆಯವರಿಗೂ ವಧು ಬೇಕಾಗಿದೆ, ಇಲ್ಲಿ ಈ ಕಡೆಯಲ್ಲಿ ಹುಡುಗಿಯ ಕಡೆಯವರಿಗೂ ವರ ಬೇಕಾಗಿದ್ದಾನೆ. ಇವರಿಬ್ಬರು ಒಪ್ಪಿಕೊಂಡು ಹುಡುಗಿಗೂ ಹುಡುಗನಿಗೂ ಸಂತೋಷ ಇದ್ದು ಈ ಮೂವರಲ್ಲಿ ಕೂಡ, ಹುಡುಗ ಹುಡುಗಿಯರಲ್ಲಿ, ಹುಡುಗಿಯ ಮನೆಯವರಿಗೆ ಹುಡುಗನ ಮನೆಯವರಿಗೆ, ಈ ಮೂರರಲ್ಲಿ ಕೂಡ ಒಪ್ಪಿಗೆ ಇದ್ದು ಮಾಡುವಂತಹ ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಇದು ನಮ್ಮ ಡಿಗ್ನಿಟಿ, ಸಂತೋಷದ ಒಂದು ಸಂದರ್ಭ. ಇದು ನೆಚ್ಚಿನ ಮಗಳಿಗೆ ಸಂಸ್ಕಾರವನ್ನು ಕೊಟ್ಟು, ವಿದ್ಯೆಯನ್ನು ಕೊಟ್ಟು, ಒಡವೆ ವಸ್ತ್ರ ಕೊಟ್ಟು, ಎಲ್ಲರೂ ಸೇರಿ ಪರಮ ವೈಭವದ ಒಂದು ಸಾಂಸ್ಕೃತಿಕ ಹಬ್ಬದಲ್ಲಿ ನಮ್ಮ ಮಗಳನ್ನು ಒಪ್ಪಿಸ್ತೇವೆ ಅಂತ ಹೇಳುವಾಗ ಆ ವಧುವಿಗೆ ಖುಷಿ ಇರ್ತದೆ. ಮೂರು ಕಡೆ ಖುಷಿ ಇರುವಾಗ ಹುಡುಗಿನ ಕೊಡ್ತಾ ಇದ್ದಾರೆ. ಕನ್ಯಾದಾನ ಇದು, ಅವಳಿಗೆ ಅವಮಾನ ಅಂತ ಹೇಳುವ ಕ್ರೌರ್ಯ ಕುಸಂಸ್ಕೃತ ಮನಸ್ಥಿತಿ ಇರುವವರಿಗೆ ಮಾತ್ರ ಹಾಗೆ ಕಾಣೋದು ಸಾಧ್ಯ. ನಮ್ಮ ದೇಶದ ಸಂಸ್ಕೃತಿಯನ್ನು ಏನೇನೂ ಅರಿಯದೇ ಇರುವಂಥವರು ಈ ರೀತಿ ಮಾತುಗಳನ್ನು ಹೇಳಿರಬಹುದು. ನೋಡಿ ಸ್ನೇಹಿತರೆ, ಈಗ ಕನ್ಯಾದಾನದಲ್ಲಿ ಡಿಗ್ನಿಟಿ ಇದೆ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತು ಬಂದಿರೋದು ನಮ್ಮಿಂದಲ್ಲ. ಈಗ ಬಾಲಿವುಡ್ ಸಿನಿಮಾಗಳಲ್ಲಿ ಅನ್ನೋದನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಮೂಲ ಸ್ಮೃತಿಗಳಲ್ಲಿ ನೋಡಿದಾಗ ಸಂತೋಷವಾಗಿ ಆ ವಧುವಿಗೆ ಅರ್ಹನಾದ ಆರೋಗ್ಯಶಾಲಿ ವಿದ್ಯಾವಂತನಾದ ಹುಡುಗನನ್ನ ಅವಳ ಇಚ್ಛೆಯನ್ನ ಮನ್ನಿಸಿ ಕೊಟ್ಟು ಮದುವೆ ಮಾಡಬೇಕು ಅಂತ ಇದೆಯೇ ಹೊರತು ಕೊಟ್ಟು ಬಿಡಿ, ಕೈ ತೊಳ್ಕೊಂಡು ಬಿಡಿ, ಇದೆಲ್ಲ ಸಿನಿಮಾಗಳಲ್ಲಿ ತೋರಿಸಿರುವಂಥದ್ದು. ನೋಡಿ, ಬೇಕಾದರೆ ನೀವು ಫಾರ್ ಎಕ್ಸಾಂಪಲ್ ದೇವರ ಸಿನಿಮಾಗಳಲ್ಲಿ ಹೀರೋ ನೋಡ್ತಾ ಇರೋದು, ಹೀರೋಯಿನ್ ಅಳ್ತಾ ಇರೋದು, ವಿಲನ್ ಕಾಟ ಕೊಡ್ತಾ ಇರೋದು, ಇದನ್ನೆಲ್ಲ ತೋರಿಸಿ ತೋರಿಸಿ ತೋರಿಸಿ ತೋರಿಸಿ ನಮ್ಮ ಈ ಕನ್ಯಾದಾನ ಅಂತ ಹೇಳಿದ್ರೆ ಕೈ ತೊಳ್ಕೊಂಡು ಬಿಡೋದು, ಅವಳು ಅಲ್ಲೂ ಹೋಗಿ ಸಫರಿಂಗ್ ಏಂಜಲ್ ಆಗ್ತಾಳೆ ಅಂಥೇಳಿ ತೋರಿಸಿರುವಂಥದ್ದು. ಆದರೆ ಮೂಲದಿಂದ ನೋಡಿದರೆ ತುಂಬ ಸಂತೋಷದ ಸಂಭ್ರಮ. ಕನ್ಯಾದಾನವೇ ದೊಡ್ಡ ಸಮ್ಮಾನ, ಅದನ್ನು ಅರ್ಥೈಸ್ಕೊಳ್ಬೇಕು. ಇದು ಅವಮಾನ ಅಲ್ಲ. ನಮ್ಮ ಮಕ್ಕಳು, ಹೆಣ್ಣು ಮಕ್ಕಳು ದಯವಿಟ್ಟು ಅಪಾರ್ಥ ಮಾಡ್ಕೋಬಾರ್ದು. ಇಲ್ಲಿ ನಮ್ಮ ಸ್ಪಿರಿಟನ್ನು ನೋಡಬೇಕು. ಯಾರೋ ಆಚೆಯಿಂದ ಬಂದು ಏನೋ ಬಾಯಿಗೆ ಬಂದಂತೆ ಹೇಳ್ತಾರೆ ಅಂದರೆ ನಾವು ಅದಕ್ಕೆ ತಲೆ ತೂಗಬಾರ್ದು. ಯಾರೋ ಆಚೆಗೆ ಅನ್ನೋದಕ್ಕಿಂತ ನಮ್ಮಲ್ಲೇ ಎಷ್ಟೋ ಜನ ಇದ್ದಾರೆ, ಅದು ಸರಿ ಇಲ್ಲ, ಬಿಟ್ಬಿಡೋಣ, ಅದು ಬೇಡ, ಏನಿದು ದೇವರು ಧರ್ಮ ಅಂತೆಲ್ಲ ಮಾತಾಡೋರು ಇದ್ದಾರೆ. ನೋಡಿ ಸ್ನೇಹಿತರೆ, ಈಗ ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು ಅಜ್ಜ ಅಜ್ಜಿ, ಆಮೇಲೆ ನಮ್ಮ ಧರ್ಮ, ವೇಷಭೂಷಣ, ಭಾಷೆ, ಇವನ್ನೆಲ್ಲ ಗೌರವಿಸಬೇಕು ನಾವು. ಕೆಲವು ಜನ ಇದ್ದಾರೆ ಇದನ್ನೆಲ್ಲ ಅವರೇನು ಮಾಡ್ತಾರೆ, ಇದನ್ನೆಲ್ಲ ಇಷ್ಟವೇ ಪಡುವುದಿಲ್ಲ ಅವರು. ಇದನ್ನೆಲ್ಲ ಕುತ್ಸಿತವಾಗಿ ಮಾಡಿ ಮಾಡಿ ಮಾಡಿ ತೋರಿಸಿ ತೋರಿಸಿ ತೋರಿಸಿ ಈಗ ಅಟ್ಲೀಸ್ಟ್ ಕೊನೆಗೆ ಈ ಕನ್ಯಾದಾನ ಅಂತ ಒಂದಿದೆ, ಆ ಒಂದು ಪರಮ ಪವಿತ್ರವಾದಂತಹ ಪ್ರಶಸ್ತವಾದಂತಹ ಅತ್ಯಂತ ಸಂಭ್ರಮದ ಸಂದರ್ಭಕ್ಕೂ ಕೂಡ ಕೈ ಹಾಕಿದ್ದಾರೆ ಅಂದ್ರೆ ತುಂಬಾ ನೋವು ಆಗ್ತದೆ. ನಾವೀಗ್ಲೂ ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಅನ್ನಿಸ್ತದೆ. ಸೊ ಅವರೇನೋ ಹೇಳ್ತಾರೆ ಅಂತ ಹೇಳಿ ನಾವು ಕೇಳಬಾರ್ದು. ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳಿ ಅನ್ನಿಸ್ತದೆ. ಆಮೇಲೆ ಅವ್ರಿಗೆ ನಾವು ಹೇಳಬೇಕು, ನೀವು ಎಲ್ಲದಕ್ಕೂ ಯಾಕೆ ತಲೆ ಹಾಕ್ತೀರಿ, ಮೈಂಡ್ ಯುವರ್ ಬಿಸ್ನೆಸ್, ನಿಮ್ಮ ನಮ್ಮ ಸಂಸ್ಕೃತಿ ನಮಗೆ, ಅದನ್ನು ಖಂಡಿಸುವಂತಹ ಅಧಿಕಾರ ನಿಮಗಿಲ್ಲ. ಸುಮ್ಮನೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ತಪ್ಪು ವಿಚಾರಗಳನ್ನು ಹರಡುವಂಥದ್ದು ತಪ್ಪು ಅನ್ನೋದನ್ನು ನಾವೇ ತೋರಿಸಬೇಕಾಗಿದೆ. ಮತ್ತೆ ಈಗ ಸ್ತ್ರೀಯನ್ನ ಕೇವಲ ದೌರ್ಜನ್ಯಕ್ಕೆ ಒಳಪಡಿಸುವಂತದ್ದು, ಅವಳ ಮಕ್ಕಳನ್ನ ಹಡಿಲಿಕ್ಕಿರುವಂತಹ ಒಂದು ಮಿಷಿನ್ ಅಂತ ಕಾಣುವಂತಹ ಒಂದು ಪೈಶಾಚಿಕ ಮನೋಭಾವ ಇರುವಂತವ್ರು ಮಾತ್ರ ಈ ರೀತಿ ಹೇಳಬಹುದೇ ಹೊರತು, ನಿಜವಾಗಿ ಆ ಕನ್ಯಾದಾನದ ಬಗ್ಗೆ ತಿಳ್ಕೊಂಡವರು ಖಂಡಿತ ಇದನ್ನ ಒಪ್ಪುವುದಿಲ್ಲ. ಅಂಥವರಿಗೆ ನಾವು ಬುದ್ಧಿಯಿಂದ ಉತ್ತರವನ್ನು ಕೊಡಲೇಬೇಕಾಗಿದೆ. ಅವ್ರು ಏನೋ ಹೇಳ್ತಾರೆ ಅಂತೇಳಿ ನಾವು ಕೂಡ ತಲೆದೂಗಿಸಿಕೊಂಡು ಹೌದು ನಾವು ಮದುವೆ ಮಾಡಿ ಕೊಟ್ಬಿಟ್ವಿ, ಕೈ ತೊಳ್ಕೊಂಡ್ಬಿಟ್ವಿ, ಅದನ್ನು ಖಂಡಿತ ಈಗಿನ ನಾವು ಮಾಡಬಾರ್ದು ಅಂತ ಹೇಳಿ ನನ್ನ ಭಾವನೆ. ಮತ್ತೆ ಹೇಳ್ತಾರೆ ನೋಡಿ, ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಾವು ಕೇಳ್ತಾ ಕೇಳ್ತಾ ಹೋದರೆ ಕೇಳುವವನಿಗೆ ನಾಲ್ಕು ಗುದ್ದು ಜಾಸ್ತಿಯೇ ಅಂತೇಳಿ ಹೇಳ್ತಾರೆ. ನಾವು ಹಾಗೆ ಕೇಳಕೂಡ್ದು, ತಪ್ಪು ಅಂತಿದ್ರೆ ಅದನ್ನ ಖಂಡಿತವಾಗಿ ತಪ್ಪು ಅಂತ ಹೇಳಿ ಎದೆ ತಟ್ಟಿ ಹೇಳುವ ಹಾಗಿರ್ಬೇಕು. ನಮ್ಮ ಸಂಸ್ಕೃತಿ ಅದನ್ನ ನಾವು ಬಿಟ್ಟು ಕೊಡಬಾರ್ದು ಯಾವತ್ತಿಗೂ ಕೂಡ. ನಮ್ಮದು 10,000 ವರ್ಷಗಳ ಹಿಂದಿರುವಂತಹ ಸಂಸ್ಕೃತಿಯನ್ನ ನಾವು ಯಾಕೆ ಬಿಟ್ಟು ಕೊಡಬೇಕು? ಸರಿಯಾಗಿ ನಿಜವಾಗಿ ನಾವೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವುದೇ ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ನಾನು ಅಂದುಕೊಳ್ತೇನೆ. ನಾವಿನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ. ನಮ್ಮ ಸಂಸ್ಕೃತಿಯ ಬಗ್ಗೆ ನಾವು ಸರಿಯಾಗಿ ಅರ್ಥವನ್ನ ಮಾಡಿಕೊಂಡು ಅದಕ್ಕೆ ಸರಿಯಾದ ಬೆಲೆಯನ್ನ ಕೊಡೋಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂಸ್ಕೃತಿಯಲ್ಲಿ ಕನ್ಯಾದಾನಕ್ಕೆ ಅತ್ಯಂತ ಸುಂದರವಾದ, ಪವಿತ್ರವಾದ, ಒಂದು ಉತ್ಕೃಷ್ಟವಾದ ಅರ್ಥ ಇದೆ. ಅದನ್ನು ಗುರುತಿಸಿಕೊಂಡು ಮುಂದೆ ಸಾಗುವ. ಮತ್ತೆ ನೋಡಿ ಸ್ನೇಹಿತರೆ, ದಾನ ಅಂತ ಹೇಳಿದರೆ ಅದರ ಅರ್ಥ ತುಂಬ ವ್ಯಾಪಕವಾಗಿದೆ, ಅರ್ಥವ್ಯಾಪ್ತಿ ತುಂಬ ದೊಡ್ಡದು. ಅದೊಂದು ಸಂಸ್ಕೃತ ಪದ. ಇಂಗ್ಲಿಷ್ನಲ್ಲಿ ನೋಡಿ ನಾವು ಗಿವಿಂಗ್ ಅವೇ ಅಂತ ಹೇಳ್ಬೋದು. ಅದನ್ನು ಟ್ರಾನ್ಸ್ಲೇಟ್ ಮಾಡಿದರೆ ಗಿವಿಂಗ್ ಅವೇ ಅಂತ ಆಗ್ತದೆ. ಅದರ ಅರ್ಥ ಎಷ್ಟು ಕೆಳಗೆ ಆಗ್ತದೆ ಅಂತ ಹೇಳಿದರೆ, ದೊಡ್ಡ ಸಾಗರದಿಂದ ಒಂದು ಬಕೆಟ್ ನೀರು ತೆಗೆದ ಹಾಗೆ ಆಗ್ತದೆ. ಸಂಸ್ಕೃತದಲ್ಲಿ ದಾನವನ್ನು ನಾವು ವ್ರತ ಅಂತ ಹೇಳಿ ಒಂದು ಆಚರಣೆ ಮಾಡ್ತೇವೆ. ವ್ರತದ ರೀತಿಯಲ್ಲಿ ಅರ್ಥ ಇದೆ ಅದಕ್ಕೆ. ನೋಡಿ, ವಿದ್ಯಾದಾನ ಇವತ್ತು ವ್ಯಾಪಾರೀಕರಣದ ಕಾಲದಲ್ಲಿ ನಮಗದು ಅರ್ಥ ಆಗೋದಿಲ್ಲ. ಆದರೆ ಒಂದು ಸಣ್ಣ ಅಕ್ಷರದಿಂದ ಹಿಡಿದು ತುಂಬ ಉನ್ನತ ಮಟ್ಟದ ಎಲ್ಲ ವಿದ್ಯೆಗಳನ್ನು ಉಚಿತವಾಗಿ ಶತಮಾನ ಸಹಸ್ರಮಾನಗಳ ಕಾಲ ಕೊಟ್ಟ ದೇಶ ನಮ್ಮದಾಗಿದೆ. ವಿದ್ಯಾದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಸಂಸ್ಕೃತಿ ದಾನ ಆಗಿರ್ಬೋದು, ಜೀವದಾನ ಆಗಿರ್ಬೋದು, ಅಂಗದಾನ ಆಗಿರ್ಬೋದು, ಉದ್ಯೋಗದಾನ ಆಗಿರ್ಬೋದು, ಶ್ರಮದಾನ ಆಗಿರ್ಬೋದು, ವಸ್ತ್ರದಾನ ಆಗಿರ್ಬೋದು, ಧಾನ್ಯದಾನ ಆಗಿರ್ಬೋದು. ನೋಡಿ, ಬಡವರಿಂದ ಹಿಡಿದು ಬಲ್ಲಿದವರವರೆಗೂ ಕೂಡ ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಒಂದು ಸಣ್ಣ ಅಂಶವನ್ನಾದರೂ ಕೂಡ ದಾನ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಂಥದ್ದು ನಮ್ಮ ಸಂಸ್ಕೃತಿ. ತನು ಮನ ಧನದಿಂದ ದಾನ ಮಾಡಬೇಕು, ಸೇವೆ ಮಾಡಬೇಕು ಅಂಥೇಳಿ ಇರುವುದೇ ನಮ್ಮ ಸಂಸ್ಕೃತಿಯಲ್ಲಿ. ಸಮಾಜಕ್ಕೆ, ಬಂಧು ಮಿತ್ರರಿಗೆ, ಮಠ ಮಂದಿರಗಳಿಗೆ, ಪರಿವಾರಗಳಿಗೆ ಕೊಡದೆ ಏನನ್ನೂ ಸ್ವೀಕರಿಸಬಾರದು ಅಂತ ಹೇಳಿ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿದ್ದಾರೆ ನಮಗೆ. ಯಾರಿಗಾದರೂ ಏನನ್ನಾದರೂ ಸ್ವಲ್ಪ ಮಟ್ಟಿಗಾದರೂ ಕೊಟ್ಟೇ ಸ್ವೀಕರಿಸಬೇಕು. 1 ರೂಪಾಯಿ ಆದರೂ ಹಾಕಿಯೇ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಇದು ನಮ್ಮ ಸಂಸ್ಕೃತಿ. ಹೀಗೆಲ್ಲ ದಾನದ ಪರಂಪರೆಯಲ್ಲಿ ಬೆಳೆದಂತಹ ನಾವು ಇಂತಹ ಒಂದು ಕುತ್ಸಿತವಾದ ಉದ್ದೇಶದಿಂದ ಬಂದ ಒಂದು ಅಡ್ವರ್ಟೈಸ್ಮೆಂಟ್ಗಳಿಂದ ನಾವು ಮಿಸ್ಲೀಡ್ ಆಗಬಾರ್ದು. ಅವರ ಬಾಯಿಯನ್ನು ನಾವು ಮುಚ್ಚಿಸಬೇಕು. ನಾವು ಕೂಡ ಬಾಯಿ ತೆರಿಬೇಕಾಗಿದೆ. ಇಟ್ ಈಸ್ ನಾಟ್ ದ ವಯಲೆನ್ಸ್ ಆಫ್ ದ ಎವಿಲ್ ಬಟ್ ಆಲ್ಸೋ ದ ಸೈಲೆನ್ಸ್ ಆಫ್ ದ ಗುಡ್ ಸಮಾರಿಟನ್ಸ್ ದಟ್ ಈಸ್ ಹಾರ್ಮ್ಫುಲ್ ಟು ದ ಸೊಸೈಟಿ ಆಲ್ಸೋ ಅಂತ ಸ್ವಾಮಿ ವಿವೇಕಾನಂದರು ಇವತ್ತೆಲ್ಲ ಬಹಳ ಹಿಂದೆನೇ ಕರೆ ಕೊಟ್ಟಿದ್ದಾರೆ. ದುಷ್ಟರ ಕ್ರೌರ್ಯ ಒಂದೇ ಅಲ್ಲ, ಸಜ್ಜನರ ಮೌನ ಕೂಡ ಸಮಾಜಕ್ಕೆ ಹಾನಿಕಾರಕ ಅಂತೇಳಿ. ಹಾಗಾಗದಿರಲಿ, ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಭಾಗ್ಯಲಕ್ಷ್ಮಿ ವೈದ್ಯ. ಮತ್ತೆ ಸಿಕ್
3: ನೀವು ಕೇಳ್ತಾ ಇದ್ದೀರಾ ರೇಡಿ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಾಪರಂದಾಡೆ. ಈಗ ನಾವು ಕೇಂಬ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿ ಸಿಂಚನ ಭಕ್ತಿಗೀತೆಯನ್ನ ಹಾಡುವುದಕ್ಕೆ ನನ್ನೊಟ್ಟಿಗೆ ಪಂಚಮಿ ವಿ ಆಚಾರ್ಯ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿ ಕುಂದಾಪರಂದಾಡಿ. ಹಾಗಿದ್ರೆ ಭಕ್ತಿಗೀತೆಯ ಭಕ್ತಿ ಸುದೆ ಕೇಂಕೆ ನೀವು ರೆಡಿ ತಾನೆ. ಮೊದಲಿಗೆ ಶ್ರೀ ಪುರಂದರದಾಸರ ರಚನೆ ರಾಮ ನಾಮವೆಂಬ ನಾಮವ ನೆನೆದರೆ.

0: ಇದುವರೆಗೆ ಪಂಚಮಿ ಆಚಾರ್ಯ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಕುಂದಬರಂದಡಿ ಇವರಿಂದ ಭಕ್ತಿಗೀತೆಗಳ ಭಕ್ತಿ ಸುದೆ ಕೇಳಿದಿರಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಂಚಮಿ ವಿ ಆಚಾರ್ಯ ನೆರವು ನೀಡಿದ ಸಂತೋಷ್ ಮಗವೀರ ಕುಂದಬರಂದಡಿ ಇವರಿಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ ಬತ್ತೆ ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದಬರಂದಡಿ
1: ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ ಕೇಳಿ ಮಾತನಾಡದೆ ಇರಬೇಡ

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡೆ. ಇವತ್ತಿನ ನಮ್ಮ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ನಡೆಸಿಕೊಡುವುದಕ್ಕಾಗಿ ನನ್ನೊಟ್ಟಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ 90 ಇಲ್ಲಿನ ಮಕ್ಕಳು ಸಿದ್ಧವಾಗಿದ್ದಾರೆ. ಪ್ರೀತಿಯ ಪುಟಾಣಿಗಳೇ, ಕಾರ್ಯಕ್ರಮವನ್ನ ಶುರು ಮಾಡೋಣಲ್ವಾ?
2: ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸ್ವಚ್ಛಂದ ಸುಂದರ ಪ್ರಕೃತಿ ತಾಣವಾದ 90 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನಮ್ಮ ವಿದ್ಯಾರ್ಥಿಗಳಿಂದ ರೇಡಿಯೋ ಕುಂದಾಪುರ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಮಾತೆ ಸರಸ್ವತಿಯನ್ನ ಮನಸಾರೆ ಪ್ರಾರ್ಥಿಸುತ್ತಿದ್ದಾರೆ ಸಂಚಿತಾ 8ನೇ ತರಗತಿ, ಬಿಂದು 8ನೇ ತರಗತಿ, ಛಾಯಾ 8ನೇ ತರಗತಿ ಹಾಗೂ ಪಲ್ಲವಿ ನಿಶಾ 8ನೇ ತರಗತಿ ಮತ್ತು 7ನೇ ತರಗತಿ.

ಪ್ರಾರ್ಥನಾ ಗೀತೆಯನ್ನು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡಿದ್ದೇವೆ. ಪ್ರಭು ಶ್ರೀರಾಮರ ಬಂಟ ಹನುಮಂತನ ಶಕ್ತಿ ಯುಕ್ತಿ ಭಕ್ತಿಯನ್ನು ಸಾರುವ ಸುಂದರವಾದ ಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಪೃಥ್ವಿಕ್ 4ನೇ ತರಗತಿ.

0: ಆಕಾಶಕ್ಕೆ.
1: ಸುಂದರವಾದ ಭಕ್ತಿ ಗೀತೆಯನ್ನು ವಾದಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ವಚನಗಳು ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವುದರೊಂದಿಗೆ ಸಮಾಜದ ಏಳು ಬೀಳುಗಳನ್ನು ಎತ್ತಿ ಹಿಡಿಯುತ್ತವೆ. ಇಂತಹ ವಚನಗಳ ಸಂಗ್ರಹವನ್ನು ವಾಚಿಸಲಿದ್ದಾನೆ ಆರ್ಯನ್ ಆರನೇ ತರಗತಿ.
2: ಕಳಬೇಡ ಕೊಳಬೇಡ, ಉಸಿಯ ಮುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ, ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರಾಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡದ ಸಂಗಮ ದೇವರುಳಿಸುವ ಪರಿ. ಇಳೆಯ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನ ಉಂಡು ಅನ್ಯರಗೊಳ್ಳುವ ಕುಂಡಿಗಳ ನೆನಲಾರೆ ರಾಮನಾಥ. ಒಡಲು ಗಂಡ ಬಯಸಿದ, ಒಡಲು ಗಂಡ ಬಯಸಿದ, ನೀನೊಮ್ಮೆ ಜರಿದು ನುಡಿಯದಿರು, ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನಂದಿಯನ್ನು ಏರಿದವನ, ಚಂದಿರನ ಮುಡಿದವನ, ಕಂದ ನಂಬೇಡಿ ನುಡಿದಾನು ನೆನೆಯುತ್ತ. ಮುಂದೆ ಏಳುವೆನು ಸರ್ವಣ್ಣ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕೊಟ್ಟಿಯುವುದು ಬುತ್ತಿ ಸರ್ವಣ್ಣ. ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟನ ಕೆಟ್ಟನೆನ ಬೇಡ, ಶಿವನಲ್ಲಿ ಕೊಟ್ಟಿರುವುದು ಬುತ್ತಿ ಸರ್ವಣ್ಣ. ಬೆತ್ತತ ಬಾಗಿದರು ಮತ್ತೆದ್ದು ಮೀಟುವುದು, ಒತ್ತನೆ ನೋಡಿ ಒಡೆಯುವ ಸಜ್ಜನರು, ಸತ್ತರು ಬೇಡ ಸರ್ವಜ್ಞ.
1: ವಚನವನ್ನು ವಾಚಿಸಿದಂತಹ ಪುಟಾಣಿಗೆ ಅಭಿನಂದನೆಗಳು. ಕವಿ ಬಿ.ಆರ್. ಲಕ್ಷ್ಮಣರಾವ್ ರಚಿತ ಸುಂದರವಾದ ಭಾವಗೀತೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿಗೆ ಸ್ವರ ನೀಡಲಿದ್ದಾಳೆ ಛಾಯಾ.

0: ಸುಂದರವಾದ ಭಾವಗೀತೆಗೆ ಧ್ವನಿ ನೀಡಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಕಥೆಗಳು ಮನಸ್ಸಿಗೆ ಮುದ ನೀಡುವುದು ಮಾತ್ರವಲ್ಲದೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತವೆ. ಅಂತಹ ಮಾನವೀಯ ಮೌಲ್ಯವನ್ನೊಳಗೊಂಡ ಸುಂದರ ಕಥೆಯನ್ನು ಪ್ರಸ್ತುತಪಡಿಸಲಿದ್ದಾಳೆ ಸಂಚಿತಾ, 8ನೇ ತರಗತಿ.
1: ನಾನು ಹೇಳುತ್ತಿರುವ ಕತೆ ಹೆಸರು ಕರುಳಿನ ಕೂಗು. ಅಲಸೂರಿನ ಸೋಮೇಶ್ವರ ದೇವಸ್ಥಾನದಿಂದ 2 ಕ್ರಾನ್ಸ್ ಆಚೆಗೆ ರಾಮುವಿನ ಮನೆ ಇತ್ತು. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2ನೇ ತಿಂಗಳಲ್ಲಿ ಆತನ ತಂದೆ ತೀರಿಕೊಂಡರು. ಮನೆ ಮನೆಯ ಪಾತ್ರ ತೊಳೆದು ಆತನ ತಾಯಿ ಅವನನ್ನು ಸಾಕುತ್ತಿದ್ದಳು. ಆದರೆ ಅವಳಿಗೆ ಒಂದು ಕಣ್ಣಿರಲಿಲ್ಲ. ಹೀಗಾಗಿ ಆಕೆ ಎಲ್ಲಿಗೆ ಹೊರಟರು ಸಹ ಎದರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದು ಕುರುಡಿ ಎನ್ನುತ್ತಿದ್ದರು. ಆದರೆ ಅವಳು ಆ ವಿಷಯಕ್ಕೆ ಗಮನವೇ ಹಾಕುತ್ತಿರಲಿಲ್ಲ. ಏಕೆಂದರೆ ತನ್ನ ಮಗನನ್ನು ಓದಿಸಬೇಕು, ಅವನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಬೇಕೆಂಬುದು ಆಕೆಯ ಆಸೆಯಾಗಿತ್ತು. ಆದರೆ ರಾಮುವಿಗೆ ಕೂಡ ಅವಳನ್ನು ನೋಡಿದರೆ ಸ್ವಲ್ಪವೂ ಆಗುತ್ತಿರಲಿಲ್ಲ. ಒಂದು ದಿನ ರಾಮುವಿನ ತಾಯಿ ಅವನನ್ನು ಶಾಲಾ ಗೇಟ್ ತನಕ ಬಿಟ್ಟು ಹುಷಾರು ಕಣಪ್ಪ, ಟಾಟಾ, ಬಾಯ್ ಬಾಯ್ ಸೀವು ಹೇಳುತ್ತಿರುವಾಗಲೇ ಅವರ ತರಗತಿಯ ಹುಡುಗರು, ರಾಮು ಏನೋ ಇದು, ನಿನ್ನ ತಾಯಿ ಕುರುಡಿ ಏನೋ ಅಂದು ಬಿಟ್ಟರು. ರಾಮುವಿಗೆ ಒಂದು ಕ್ಷಣ ಭೂಮಿಯೇ ಗಡಗಡೆ ಎಂದಂಗಾಯಿತು. ನಂತರ ತಾಯಿಯೆಡೆಗೆ ಒಂದು ತಿರಸ್ಕಾರದ ನೋಟ ಬೀರಿದ. ತಾಯಿಯಲ್ಲಿಂದ ನೊಂದು ಹೊರಟು ಹೋದಳು. ರಾಮು ಶಾಲಾ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಒಂದು ನಿರ್ಧಾರಕ್ಕೆ ಬಂದಿದ್ದ. ನನ್ನ ತಾಯಿ ಕುರುಡಿ, ಅವಳ ಜೊತೆಗೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ಹೀಗಾಗಬಾರದು. ಇಂದಿನಿಂದಲೇ ನನ್ನ ತಾಯಿಯ ಜೊತೆಗೆ ನಾನು ಮಾತಾಡಬಾರದು ಎಂದುಕೊಳ್ಳುತ್ತಾನೆ. ರಾಮು ಮನೆಗೆ ಬಂದ. ತಾಯಿ, ಶಾಲಾ ಮುಗಿಸಿ ಬಂದೇನಪ್ಪ ಎಂದು ಕೇಳಿದಳು. ಆದರೆ ರಾಮು ಅದಕ್ಕೆ ಉತ್ತರಿಸಲಿಲ್ಲ. ಹೆತ್ತ ಕರುಳಲ್ಲವೇ, ಮರುಕಿತು, ನರಳಿತು. ಕಡೆಗೊಮ್ಮೆ ಯಾಕಪ್ಪ ಹೀಗ್ ಮಾಡ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ಅಮ್ಮ, ನೀನು ನನ್ನ ಜೊತೆ ಇರುವುದರ ಬದಲು ಎಲ್ಲಾದ್ರೂ ಹೋಗ್ ಸಾಯ್ಬಾರ್ದೆ. ರಾಮು ಅವನ ವಯಸ್ಸಿಗೆ ಮೀರಿ ಮಾತಾಡ್ಬಿಟ್ಟ. ಇದರ ಮಧ್ಯೆ ರಾಮು ಜವಾಹರ್ ನವೋದಯ ಪರೀಕ್ಷೆ ಬರೆದು ಪಾಸೂ ಆದ. ದೆಹಲಿಯಲ್ಲಿ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಧನ್ಯ ವ್ಯಕ್ತಿಗಳು ತಮ್ಮ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿಸಿದರು. 1-2 ವರ್ಷಗಳಲ್ಲಿ ಅವನಿಗೆ ಮಕ್ಕಳೂ ಆದವು. ಒಂದು ದಿನ ರಾಮು ಅವನ ಮನೆಯ ಅಂಗಳದಲ್ಲಿ ತನ್ನಿಬ್ಬರು ಮಕ್ಕಳೊಂದಿಗೆ ಆಡುತ್ತಿರುವಾಗ ಅವನ ಮನೆಯ ಕಾಂಪೌಂಡಿನಲ್ಲಿ ಯಾವುದೋ ಕುರೂಪಿ ಹೆಂಗಸಿನ ನೆರಳು ಕಾಣಿಸುತ್ತದೆ. ರಾಮುವಿಗೆ ಆ ಕ್ಷಣವೇ ತಿಳಿಯುತ್ತದೆ, ಓಹೋ, ನನ್ನ ತಾಯಿ ಕುರುಡು ಇಲ್ಲಿಗೂ ಬಂದಾಳಲ್ಲಪ್ಪ ಎಂದು ಅವಳ ಬಳಿಗೆ ಹೋಗಿ, ಅಮ್ಮ, ನೀನು ನನ್ನನ್ನು ಎಲ್ಲಿಗೂ ಸುಖವಾಗಿ ಇರಲು ಬಿಡುವುದೇ ಇಲ್ಲವಲ್ಲ, ಯಾಕಪ್ಪ ಹಾಗೆ ಹೇಳ್ತಿದ್ಯಾ ಕೇಳಿದಳು ತಾಯಿ. ಆಗ ರಾಮು, ನೀನು ನನ್ನ ಜೊತೆ ಇದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡುತ್ತದೆ, ನೀನು ಇಲ್ಲಿಂದ ಹೊರಟು ಹೋಗು ಎಂದರು. ತಾಯಿ ಕಣ್ಣೀರನ್ನು ಸುರಿಸುತ್ತಾ ಅಲ್ಲಿಂದ ಹೊರಟು ಹೋದಳು. ಈ ಘಟನೆ ನಡೆದು 1-2 ವಾರದಲ್ಲಿ ರಾಮುವಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕೆಲಸ ಬರುತ್ತದೆ. ಕೆಲಸವನ್ನು ಮುಗಿಸಿದ ರಾಮು, ಅಮ್ಮನ್ ನೋಡ್ಬೇಕನ್ಸ್ತಿದ್ಯಲ್ಲ ಎಂದು ಅದೇ ಸೋಮೇಶ್ವರ ದೇವಸ್ಥಾನದ ಪಕ್ಕ ಇರುವ ಅದೇ ಮನೆಗೆ ಬಂದ. ಆ ಮನೆ ಹಾಗೆ ಇತ್ತು, ಆದ್ರೆ ಮನೆಯಲ್ಲಿ ಅಮ್ಮ ಇರಲಿಲ್ಲ. ಅಕ್ಕಪಕ್ಕದಲ್ಲಿ ವಿಚಾರಿಸಿದ. ಅಕ್ಕಪಕ್ಕದವರು, ನಿಮ್ಮಮ್ಮ 1 ವಾರದ ಹಿಂದೆನೇ ತೀರ್ಕೊಂಡ್ಬಿಟ್ರು ಕಣಪ್ಪ, ಕೊನೆಗೊಳಗಲ್ಲಿ ನಿನ್ನ ತುಂಬಾ ನೆನೆಸಿಕೊಂಡು ತಗೋ, ನಿನ್ಗೊಂದು ಕವರ್ ಕೊಟ್ಟಿದ್ದಾಳೆ. ರಾಮು ಅಂಜುತ್ತಾ ಅಂಜುತ್ತಲೇ ಕವರ್ ಪಡೆದ. ನಂತರ ಕಾರಿನಲ್ಲಿ ಕೂತು ಕುತೂಹಲದಿಂದ ಕವರ್ ಪಡೆದ. ಕವರ್ನಲ್ಲಿ ಪತ್ರವಿತ್ತು. ಪತ್ರದಲ್ಲಿ ಹೀಗಿತ್ತು, ರಾಮು ನನ್ ಕಂದ, ಹೇಗಿದ್ಯ ಕಣಪ್ಪ, ನೀನು ಸಮಾಜ ನಿನ್ನನ್ನು ಅಪಹಾಸ್ಯ ಮಾಡುತ್ತದೆ ಎಂದು ನೀನು ನನ್ನನ್ನು ತಿರಸ್ಕರಿಸಿದೆ ಅಲ್ಲವೇ. ನಾನು ನಿನ್ನನ್ನು ನೋಡಬೇಕೆಂದು ನನಗೆ ತಿಳಿಯದ ಊರು ದೆಹಲಿಗೆ ಬಂದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ 1 ವಾರದ ತನಕ ಅಬ್ಬೆ ಪಾಲಿಯಾಗಿ ಅಲೆದು ನಿನ್ನ ಮನೆ ಹುಡುಕಿದ್ದೇ ದೊಡ್ಡ ಸಾಹಸ ಕಣಪ್ಪ. ರಾಮು, ನಿನ್ಗೊಂದು ಸತ್ಯ ಹೇಳ, ನೀನು 1ನೇ ತರಗತಿಯಲ್ಲಿ ಓದುತ್ತಿರುವಾಗ ನಿನಗೆ ಅಪಘಾತವಾಗುತ್ತದೆ. ಆ ಅಪಘಾತದಲ್ಲಿ ನಿನ್ನ ಒಂದು ಕಣ್ಣೇ ಹೋಗ್ತದೆ. ಡಾಕ್ಟರ್ ಕೈ ಮುಗಿದೆ, ಕಾಲ್ ಹಿಡಿದೆ. ಡಾಕ್ಟರ್, ನನ್ನ ಮಗನ ಕಣ್ಣಿಗೆ ನನ್ನ ಕಣ್ಣನ್ನೇ ಕಿತ್ತು ಜೋಡಿಸಿ ಎಂದ್ರೆ ಡಾಕ್ಟರ್ ಹಾಗೇ ಮಾಡಿದ್ರು. ಈ ಸತ್ಯ ನಿನಗೆ ತಿಳಿಯಬಾರದೆಂದು ಇಷ್ಟು ದಿನ ಕಾಪಾಡಿಕೊಂಡು ಬಂದೆ. ನನ್ನ ಕೊನೆಯ ಗಳಿಗೆಯಲ್ಲಿ ಈ ಸತ್ಯವನ್ನು ನಿನಗೆ ಹೇಳುತ್ತಿದ್ದೇನೆ ಕಂದ. ಇಷ್ಟು ಆ ಪತ್ರದಲ್ಲಿ ಇತ್ತು. ಪತ್ರವನ್ನು ಓದಿ ಮುಗಿಸಿದ ರಾಮು ಅಮ್ಮ ಎಂದು ಚೀರಿದ. ಈ ಕಥೆಯ ನೀತಿ, ನಾವು ಅಮ್ಮ ಎಂದರೆ ಅಸಹ್ಯ ಪಡಬಾರದು, ತಿರಸ್ಕಾರ ಮಾಡಬಾರದು, ಆದರೂ ಅಮ್ಮ ನಮ್ಮ ಒಳ್ಳೆಯದನ್ನೇ ಬಯಸುತ್ತಾರೆ. ಧನ್ಯವಾದಗಳು.
0: ಸುಂದರವಾದ ಮೌಲ್ಯವನ್ನ ಹೊಂದಿರುವಂತಹ ಕಥೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಅಭಿನಂದನೆಗಳು. ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತ ಪಂಥಗಳಿದ್ದರೂ ನಾವೆಲ್ಲರೂ ಭಾರತೀಯರೆಂಬ ಭಾವ ನಮದಾಗಬೇಕು ಎಂಬ ಆಶಯವನ್ನ ವ್ಯಕ್ತಪಡಿಸುವ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿಯಾಗಲಿದ್ದಾರೆ ಬಿಂದು 8ನೇ ತರಗತಿ.

ಅವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು.

ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡಿದು.

ಕೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರಗೆ ಸುರಿದರು. ಆ ಸೂರ್ಯನಂತೆ ಸಂತರು ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುದಯದರಗೆ ಸುರಿದರು.

0: ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ.
1: ದೇಶಭಕ್ತಿಯನ್ನ ಬಿಂಬಿಸುವಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ದನಿ ನೀಡಿದ ವಿದ್ಯಾರ್ಥಿಗೆ ಅಭಿನಂದನೆಗಳು. ವಿವಿಧ ಪ್ರಾಣಿ ಪಕ್ಷಿಗಳ ಕೂಗನ್ನು ತನ್ನ ಮಿಮಿಕ್ರಿಯೊಂದಿಗೆ ಪ್ರಸ್ತುತಪಡಿಸಲಿದ್ದಾನೆ ದನ್ವಿತ್, 7ನೇ ತರಗತಿ.
2: ನನಗೆ ಶಾಲೆಗೆ ರಜೆ ಸಿಕ್ಕ ಕಾರಣ ನಾನು ನನ್ನ ರಜೆ ಮನೆಗೆ ಹೊರಟೆ. ದಾರಿಯಲ್ಲಿ ಹೋಗುವಾಗ ನನಗೆ ಒಂದು ಗಿಳಿ ನೋಡಿದೆ. ಆ ಗಿಳಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಹಂದಿ ಸಿಕ್ಕಿತು. ಆ ಹಂದಿ ಈ ರೀತಿ ಕೂಗುತ್ತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಡು ಹಿಂಡುಗಳು ಇದ್ದಿತ್ತು. ಆಡು ಹಿಂಡುಗಳು ಈ ರೀತಿ ಕೂತಿತ್ತು. ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ರಸ್ತೆಯ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ಒಂದು ರೈಲು ಈ ರೀತಿ ಸದ್ದು ಮಾಡುತ್ತಾ ಹೋಗುತ್ತಿತ್ತು.

ಆನಂತರ ನಾನು ಸ್ವಲ್ಪ ಮುಂದೆ ಹೋದೆ. ಒಂದು ಬೈಕ್ ಫುಲ್ ಸ್ಪೀಡ್ ಆಗಿ ಹೋಗುತ್ತಿತ್ತು. ಆನಂತರ ನಾನು ಹಿಂಗೆ ಸ್ವಲ್ಪ ಮುಂದೆ ಹೋದೆ, ಅಲ್ಲೇ ಒಂದು ಆಂಬ್ಯುಲೆನ್ಸ್ ಈ ರೀತಿ ಸೌಂಡ್ ಮಾಡುತ್ತಾ ಹೋಗುತ್ತಿತ್ತು.

0: ನಾನು ಸ್ವಲ್ಪ ಮುಂದೆ ಹೋದೆ. ಅಲ್ಲೇ ಒಂದು ಮೀನು ಗಾಡಿ ಈ ರೀತಿ ಸೌಂಡ್ ಮಾಡುತ್ತಾ ಬರುತ್ತಿತ್ತು. ಹಿಂಗೆ ಸ್ವಲ್ಪ ಮುಂದೆ ಹೋದೆ. ಅಜ್ಜಿಯ ಮನೆಯ ಸಮೀಪದಲ್ಲಿ ಒಂದು ಅಂಗಡಿ ಇದ್ದಿತ್ತು. ಅಲ್ಲೇ ಸೋಡಾ ಬಾಟಲ್ ಅನ್ನು ಹೊಡೆಯುತ್ತಿದ್ದರು. ಆನಂತರ ನಾನು ಅಜ್ಜಿಯ ಮನೆಗೆ ಹೋದೆ. ಅಜ್ಜಿ ಸಾಕಿರುವ ಒಂದು ನಾಯಿ ಈ ರೀತಿ ಬೊಗಳುತ್ತಿತ್ತು. ಆನಂತರ ನಾನು ಒಳಗೆ ಹೋದೆ. ಅಜ್ಜಿ ನನ್ನನ್ನು ಈ ರೀತಿ ಮಾತನಾಡಿಸಿದರು.
1: ಮೊಮ್ಮಗನೇ ಹುಷಾರಿದ್ಯಾ? ಅಪ್ಪ ಅಮ್ಮ ಆರಾಮಿ ಹುಷಾರಿದ್ರ? ನೀನು ಹುಷಾರಿದ್ಯಲ್ಲ
0: ಎಂದು ಕೇಳಿದ್ರು ಅಜ್ಜಿ. ಅಜ್ಜಿಗೆ ಉತ್ತರ ಕೊಟ್ಟು ಒಳಗೆ ಹೋದೆ. ಒಳಗೆ ಹೋದ ನಂತರ ಅಲ್ಲೇ ಒಂದು ಬೆಕ್ಕು ಈ ರೀತಿ ಕೂತಿತ್ತು. ಆನಂತರ ನಾನು ಅಜ್ಜಿ ನನಗೆ ಊಟವನ್ನು ಹಾಕಿದರು. ಆಗ ನಮ್ಮ ಅಜ್ಜ ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋವನ್ನು ಹಾಕಿಕೊಂಡು ಮನ್ಕಂಕೋರ್ ಅಶ್ವತ್ತಿಗೆ ರೇಡಿಯೋದಲ್ಲಿ ಈ ರೀತಿ ಸದ್ದು ಬರುತ್ತಿತ್ತು. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ. ಇದನ್ನು ನಡೆಸಿಕೊಳ್ಳುವರು ಹಿರಿಯ ಪ್ರಾಥಮಿಕ ಶಾಲೆ 90 ವಿದ್ಯಾರ್ಥಿಗಳು ಎಂದು ಬರುತ್ತಿತ್ತು. ಆಗ ಅಜ್ಜ ನಿದ್ರೆಗೆ ಜಾರಿದರು. ಅಜ್ಜ ನಿದ್ರೆಯಲ್ಲಿ ಗೊರಕೆಯನ್ನು ಈ ರೀತಿ ಹೊಡೆಯುತ್ತಿದ್ದರು. ಆನಂತರ ಅಲ್ಲೇ ನಮ್ಮ ಅಕ್ಕನ ಮಗು ರಾತ್ರಿ ಅಳುತ್ತಿತ್ತು. ನಾನು ನಿದ್ರೆ ಮಾಡಿದ್ದೆ. ಬೆಳಗ್ಗೆ ಏಳುವಾಗ ಒಂದು ಕೋಳಿ ಹುಂಜ ಈ ರೀತಿ

0: ನಂತರ ನಾನು ನಮ್ಮ ಊರಿನ ಬಸ್ಸು ಸಿಕ್ಕಿತು. ನಾನು ನಮ್ಮ ಊರಿಗೆ ಹೋದೆ. ಹೋಗುವಾಗ ದಾರಿಯ ಬದಿಯಲ್ಲಿ ಎರಡು ಬೆಕ್ಕುಗಳು ಜಗಳ ಆಡುತ್ತಿತ್ತು. ಅದರ ಸೌಂಡ್ ಈ ರೀತಿ ಇತ್ತು. ಕೂಗುತ್ತಿತ್ತು. ನಾನು ನಮ್ಮ ಊರಿಗೆ ಹೋದೆ.
1: ಅದ್ಭುತವಾದ ಪ್ರಾಣಿಗಳ ಸ್ವರಗಳನ್ನು ಮಿಮಿಕ್ರಿ ಮೂಲಕ ವ್ಯಕ್ತಪಡಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಚರಣ ಗುರುವೇ ಎಂಬ ಸುಂದರವಾದ ಭಕ್ತಿಗೀತೆಗೆ ಧ್ವನಿಯಾಗಲಿದ್ದಾಳೆ ನಿಶಾ 7ನೇ ತರಗತಿ.

0: ಭಾವವೇ.
1: ಭಕ್ತಿ ಲೋಕದಲ್ಲಿ ಪರವಶವಾಗುವಂತಹ ಭಕ್ತಿಗೀತೆಯನ್ನ ವಾಚಿಸಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳು. ಹಲವಾರು ಜನಪದ ಹಾಡಿನ ಪ್ರಕಾರಗಳಲ್ಲಿ ಭತ್ತ ಕುಟ್ಟುವ ಹಾಡು ಒಂದು. ಇದೀಗ ಭತ್ತ ಕುಟ್ಟುವ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ ಛಾಯಾ 8ನೇ ತರಗತಿ, ಸಂಚಿತಾ 8ನೇ ತರಗತಿ, ಬಿಂದು 8ನೇ ತರಗತಿ ಹಾಗೂ ಪಲ್ಲವಿ 8ನೇ ತರಗತಿ.
0: ಭತ್ತ

ಭತ್ತಕುಟ್ಟುವ ಹಾಡಿನ ಮೂಲಕ ಜನಪದ ಲೋಕಕ್ಕೆ ಕೊಂಡೊಯ್ದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ದೇಶದ ಕೀರ್ತಿ ಪತಾಕೆ ಎಂಬಂತಹ ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯಾಗಲಿದ್ದಾಳೆ ರೂಪಿತಾ, 4ನೇ ತರಗತಿ.

0: ಸೇನಾಕ್ಕೆ
1: ಸುಂದರವಾದ ದೇಶಭಕ್ತಿ ಗೀತೆಗೆ ಧ್ವನಿಯನ್ನು ನೀಡಿದಂತಹ ರೂಪಿತಾ 5ನೇ ತರಗತಿ ಇವಳಿಗೆ ಧನ್ಯವಾದಗಳು. ಇದುವರೆಗೆ ರೇಡಿಯೋ ಕುಂದಾಪುರ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿಕೊಟ್ಟವರು ಕುಂದಾಪುರ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ವಿದ್ಯಾರ್ಥಿಗಳು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆ ನಮ್ಮ ತೊಂಬಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂತಹ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳು ಯಾವುದರಲ್ಲೂ ಅವಕಾಶ ವಂಚಿತರಾಗಬಾರದು ಎಂಬ ಆಶಯದೊಂದಿಗೆ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟಿನ ವಿದ್ಯಾರ್ಥಿಗಳಿಗೆ ರೇಡಿಯೋ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕುಂದಾಪುರ 89.6 ಬಾನುಲಿ ಕೇಂದ್ರದ ಆರ್ಜೆ ಸುಬ್ರಹ್ಮಣ್ಯ ಪೂಜಾರಿ ಸರ್ ಕುಂದಬಾರಂದಾಡಿ, ಜ್ಯೋತಿ ಮೇಡಂ ಸಾಲಿಗ್ರಾಮ, ಚಂದ್ರ ಮೊಗವೇರ ಸರ್ ಕಟ್ಬೆಲ್ತೂರ್ ಇವರೆಲ್ಲರಿಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಸರ್ವ ಶಿಕ್ಷಕರು, ಎಸ್ಡಿಎಂಸಿಯವರು, ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಸರ್ವ ವಿದ್ಯಾಭಿಮಾನಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನಮ್ಮ ಗ್ರಾಮ ದೇವರಾದ ಶ್ರೀ ಮಹಾಗಣಪತಿ ದೇವರಲ್ಲಿ ನಿಮ್ಮ ರೇಡಿಯೋ ಕುಂದಾಪುರ ಬಾನುಲಿ ಕೇಂದ್ರವು ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತಾಗಲಿ ಎಂದು ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇವೆ.
2: ಇವತ್ತಿನ ಚಿನ್ನರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಂಬಟ್ಟು ಇಲ್ಲಿನ ಮುದ್ದು ಕಂದಮಗಳು ನಡೆಸಿಕೊಟ್ಟಂತಹ ವೈವಿಧ್ಯಮಯ ಕಾರ್ಯಕ್ರಮ ಕೇಂದ್ರದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶಾಲಾ ಮುಖ್ಯ ಶಿಕ್ಷಕರಾದ ಜ್ಯೋತಿ, ಸಹ ಶಿಕ್ಷಕರಾದ ಸುಜಾತ, ಸ್ವಾತಿ, ಸದಾನಂದ, ಶ್ವೇತಾ, ಚೈತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಶಾಲಾ ಪರವಾಗಿ ಸ್ಮರಣಿಕೆ ನೀಡಿ ಗೌರವಿಸಿದ ಬ್ರಹ್ಮಶ್ರೀ ಆಟೋ ವರ್ಕರ್ಸ್ನ ಮಾಲೀಕರಾದ ಕಿಶೋರಾಚಾರ್ಯ ತಲ್ಲೂರು ಕೋಟಿಬಾಗಿಲು, ಕಾರ್ಯಕ್ರಮಕ್ಕೆ ನೆರವು ಚಂದ್ರಮಗವೀರ ಕಟ್ಬೆಲ್ತೂರು, ಇವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರ ಕಡೆಯಿಂದ ತುಂಬುರದೆಯದ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ ಬತ್ತೆ. ಅಲ್ಲಿವರೆಗೆ ನೀವು ಕೇಳ್ತೇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
3: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಡೆ. ಇವತ್ತು ನನ್ನೊಟ್ಟಿಗೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರುವ ನಮ್ಮ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿದ್ಯಶ್ರೀ ಆಚಾರ್ಯವರು ನನ್ನೊಟ್ಟಿಗಿದ್ರೆ ಅವರೊಟ್ಟಿಗೆ ಒಂದಷ್ಟು ಮಾತುಕತೆ ಹಾಗೆ ಒಂದಷ್ಟು ಸುಮಧುರ ಗೀತೆಗಳನ್ನು ಕೇಂಬಂಗಾರಲ್ದ. ನಮಸ್ಕಾರ ಮೇಡಮ್.
4: ನಮಸ್ತೆ.
3: ಈಗ ಸಂಗೀತ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಎಂತ ಮೇಡಮ್ ನಿಮ್ಗೆ? ಹೀಗೆ ಯಾಕಂತ ಹೇಳಿದ್ರೆ ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಹಿನ್ನೆಲೆ ಇರುತ್ತೈತೆ. ಈಗ ಮನೆಯಲ್ಲಿ ಯಾರು ಸಂಗೀತ ಕಲ್ತಿರ್ತಾರೆ ಅಥವಾ ನಿಮ್ಗೆ ನೀವು ಕಲಿಬೇಕಂತ ಆತರ ಏನಾದ್ರು ಅನಿಸುತ್ತೆ ಅಂತ?
4: ನನ್ಗೆ ಮೈನ್ ಆಗಿ ಸಂಗೀತದಲ್ಲಿ ಮೊದಲನೇ ಗುರು ಅಂತ ಹೇಳಿದ್ರೆ ನಮ್ಮ ತಂದೆಯವರು, ಮಾರುತಿ ಆಚಾರ್ಯ ಅಂತ. ಸೊ ಅವರು ಮೂಲತಃ ಅಂದ್ರೆ ಮುಂಚೆ ಅವರು ಭಜನಾ ಕಲಾವಿದರಾಗಿದ್ರು. ಸೊ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಭಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಆವಾಗ ಅವರು ನನ್ಗೆ ಅದು ನಾನ್ ಚಿಕ್ಕೋಳಿರುವಾಗ ನನ್ಗೆ ಆಸಕ್ತಿ ಇಲ್ವೋ ಇತ್ತು ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರೇ ನನ್ನನ್ನ ಕರ್ಕೊಂಡೋಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನನ್ಗೆ ಭಜನೆಯಲ್ಲಿ ಅವ್ರು ಹಾಡ್ಬೇಕಾದ್ರೆ ನನ್ನ ಅವ್ರ ಪಕ್ಕದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಅಲ್ಲಿಂದಾನೆ ನನ್ಗೆ ಆಸಕ್ತಿ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಸಂಗೀತದ ಗೀಳು ಒಂದು ಹುಟ್ಕೊಂಡಿದ್ದು ಅಲ್ಲಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆಯಲ್ಲಿ ಇದ್ದಂತಹ ಆಸಕ್ತಿ ಅದು ಮಗಳಿಗೆ, ಅಂದ್ರೆ ತಂದೆಯಿಂದ ಮಗಳಿಗೆ ಅಥವಾ ಮಕ್ಕಳಿಗೆ ಅದು ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗೆ ಅದೇ ರೀತಿ ಇದು ಕೂಡ ಹಾಗೆ ನನ್ಗೆ ಸಂಗೀತದಲ್ಲಿ ನನ್ಗೆ ಮೂಲ ಗುರು ಅಂತ ಹೇಳಿದ್ರೆ ತಂದೆಯವರೇ. ನನ್ನ ತಂದೆಯಿಂದಲೇ ನಾನು ಸಂಗೀತದ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಅಂತ ಹೇಳ್ಬೋದು.
3: ಅಂದ್ರೆ ಅದು ವಂಶ ಪರಂಪರೆಯಾಗಿ ಬಂದ್ ಬಿಡ್ತೀವಿ.
4: ಹೌದು ಹೌದು, ನಮ್ಮ ತಂದೆಯವರು ಹಾಗೆ, ನಮ್ಮ ದೊಡ್ಡಪ್ಪ ಇರ್ಬೋದು, ಸೊ ಅವರು ಕೂಡ ಹಾಗೆ ಒಳ್ಳೆಯ ಒಂದು ಭಜನಾ ಕಲಾವಿದರು ಅವರು ಕೂಡ. ಸೊ ಅವರು ಹಾಗೆ ನಮ್ಮ ತಂದೆಯವರು ಇಬ್ರು ಕೂಡ, ತಂದೆಯವರು ಹಾಡುದ್ರಲ್ಲಿಯೂ ಕೂಡ ಅವರು ನಿಪುಣರು, ಹಾಗೇನೆ ಬೇರೆ ಬೇರೆ ವಾದ್ಯಗಳನ್ನ ಕೂಡ ನುಡಿಸ್ತಾ ಇದ್ದಾರೆ ಅವರು. ಸೊ ಅವರು ಮೂಲತಃ ಅಂದ್ರೆ ತಬ್ಲಾ ವಾದಕರಾಗಿದ್ರು. ಸೊ ತಬ್ಲಾ ಜೊತೆಗೆ, ಅಂದ್ರೆ ತಬ್ಲಾ ಜೊತೆಗೆ ಅವರು ಹಾಡನ್ನ ಹಾಡೋದ್ರ ಜೊತೆಗೆ ನನ್ನನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ರು. ಸೊ ನಂಗೆ ಅದು ಏನು ಅಂದ್ರೆ ಚಿಕ್ಕವರಿರುವಾಗ ಎಲ್ರಿಗೂ ಆಲ್ಮೋಸ್ಟ್ ಒಂದು ವೇದಿಕೆ ಹತ್ಬೇಕಾದ್ರೆ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಹೆದರಿಕೆ ನಮಗೂ ಕೂಡ ಇತ್ತು. ಆದ್ರೂ ನಮ್ಮ ತಂದೆಯವರು ನನ್ಗೆ ಒಂದು ಆಗತ್ತೆ, ನನ್ನ ಮಗಳಿಗೂ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡ್ಬೇಕು ಅಂತ ಅವರೇ ಒಂದು ವೇದಿಕೆಗೆ ಕರೆಸಿ ನನ್ನ ಜೊತೆಗೆ ಕೂರಿಸ್ಕೊಂಡು, ನನ್ಗೆ ಭಯ ಆಗ್ತಿದ್ರು ಕೂಡ ಅವರು ನನ್ಗೆ ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಸೊ ಬಹುಶಃ ಅಲ್ಲಿಂದಾನೇ ನನ್ಗೆ ಆಸಕ್ತಿ ಹುಟ್ಟು, ಹಾಗೆ ಅಲ್ಲಿಂದಾನೆ ಕಂಟಿನ್ಯೂ ಆಯ್ತು ಆ ಜರ್ನಿ ಅಂತ ಹೇಳ್ಬೋದು.
3: ಈಗ ಮೇಡಮ್, ಈಗ ಸಂಗೀತ ಅಂತ ಹೇಳಿದಾಗ ಮೊದಲು ಒಬ್ಬರು ನೆನಪಾಗ್ತಾರೈತಾ? ಈಗ ನೀವು ಸಂಗೀತವನ್ನ ನಿಮ್ ತಂದೆಯಿಂದ ದೊಡ್ಡಪ್ಪನಿಂದ ಎಲ್ಲ ಕಲ್ತಿರಿ ಆಯ್ತಾ? ಆದ್ರೆ ಈಗ ಸಂಗೀತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಆ ವ್ಯಕ್ತಿ ಯಾರು ನಿಮ್ಮ ಲೈಫ್ ಅಲ್ಲಿ?
4: ಸಂಗೀತ ಅಂತ ಹೇಳಿದ್ರೆ ನನ್ಗೆ ತುಂಬಾ ಜನ ಅಂದ್ರೆ ದೊಡ್ಡ ದೊಡ್ಡ ಮೇರು ಕಲಾವಿದರುಗಳೆಲ್ಲ ಇದ್ದಾರೆ ಸಂಗೀತದಲ್ಲಿ. ಆದ್ರೆ ನನ್ಗೆ ಫಸ್ಟ್ ಆಗಿ ನೆನಪಾಗುವಂತದ್ದು ಒಂದು ಶಂಕರ್ ಶಾನ್ಭಾಗ್ ಸರ್. ಸೊ ಅವರ ನಾನು ತುಂಬಾ ಹಾಡುಗಳನ್ನ ಕೇಳ್ತೇನೆ. ಅವರ ಹಾಡುವಂತ ಶೈಲಿ ಇರ್ಬೋದು, ಏರು ಧ್ವನಿಯಲ್ಲಿ ಅವರು ಆ ಹಾಡನ್ನ ತಲುಪಿಸುವಂತ ರೀತಿ. ಸೊ ಅದು ತುಂಬಾ ಜನ ಇದ್ದಾರೆ ಗಾಯಕರು, ಅದು ನನಗೆ ತುಂಬಾ ಇಷ್ಟವಾಗುದಂತ ಶಂಕರ್ ಶಾನ್ಭಾಗ್ ಅವರ ಹಾಡುಗಳು. ಸೊ ಅವರ ಹಾಡುಗಳಲ್ಲಿ ನಾನು ತುಂಬಾ ಕಲ್ತಿರುವಂತದ್ದು, ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿರುವಂತ ಹಾಡುಗಳು ಅವರದ್ದು ಜಾಸ್ತಿಯಾಗಿ. ಸೊ ಹಾಗಾಗಿ ನನ್ಗೆ ಆದಷ್ಟು ನಾನು ಅವರದ ಹಾಡುಗಳನ್ನ ಕೇಳ್ತಾ ಬಂದಿದ್ದೇನೆ, ಹಾಗಾಗಿ ನನ್ಗೆ ಅವರು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಹಾಡಲ್ಲಿ.
3: ಹಾಗೆ ಈಗ ಸಂಗೀತ ಕಲ್ತ ಮೊದಲು ಹಾಡಿದಂತ ಒಂದು ಹಾಡು ಯಾವ್ದು ಮೇಡಮ್ ನೀವು, ಮತ್ತೆ ಆ ಒಂದು ಕ್ಷಣ ಹೇಗಿತ್ತು? ಈಗ ಅಂತ ಹೇಳಿದ್ರೆ ನಾವು ಸಂಗೀತ ಕಲಿತೀವಿ, ಪ್ರತಿಯೊಂದು ಸಂಗೀತ ಅಂತಲ್ಲ ಯಾವುದೇ ಒಂದಾಗಿರ್ಬೇಕು ನಾವು ಕಲ್ತೇವೆ, ಕಲ್ತು ಅದಕ್ಕೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೈತಾ ಫಸ್ಟ್ ಗೆ. ಈಗ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಲ್ತಾದ್ಮೇಲೆ ನಮ್ಗೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೆ. ಆ ವೇದಿಕೆ ಹತ್ತಬೇಕಿದ್ರೆ ಒಂದು ಕಾರಣ ಇರುತ್ತೈತೆ, ಯಾರೋ ಒಂದು ನಮ್ಮನ್ನ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನೀವು ಮೊದಲು ಸಂಗೀತ ಕಲ್ತು ಹಾಡಿದಂತ ಒಂದು ಕ್ಷಣ ಹೇಗಿತ್ತು, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಕ್ಕ.
4: ಸಂಗೀತ ಕಲ್ತಿದ್ದಕ್ಕಿಂತ ನಾನು ಮೊದಲನೇ ಬಾರಿ ನನಗೆ ವೇದಿಕೆ ಅಂತ ಸಿಕ್ಕಿದ್ದು ಮುಂಬೈಯಲ್ಲಿ, ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿದ್ದು ಮುಂಬೈನಲ್ಲೇನೆ. ಅಂದ್ರೆ ಬೆಳೆದಿದ್ದಂದ್ರೆ ಊರಲ್ಲೇ, ನಾವು ಊರಿಗೆ ನಂತರ ಶಿಫ್ಟ್ ಆದ ನಂತರದಲ್ಲಿ ನಾನು ಬೆಳೆದಿದ್ದು ಊರಲ್ಲೇ, ಆದ್ರೆ ಹುಟ್ಟಿದ್ದು ಮುಂಬೈಯಲ್ಲಿ ಆಗಿದ್ರಿಂದ ಅಲ್ಲಿ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮಗಳು ಅಲ್ಲಿ ಸಿಟಿಯಲ್ಲಿ ಆಗ್ತಾ ಇತ್ತು. ಕರ್ನಾಟಕ ಸಂಘ ಮುಂಬೈ ಅಂತ ಅಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ಮೊದಲನೇ ಬಾರಿ ನಾನು ಪ್ರಾರ್ಥನೆ ಹಾಡಿದ ನೆನಪು ನನಗೆ. ಸೊ ಆ ಟೈಮ್ ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿದ್ದು ಆ ಕಾರ್ಯಕ್ರಮದಲ್ಲಿ. ಸೊ ಅದ ನಂತರದಲ್ಲಿ ನನ್ಗೆ ನಾನು ವೇದಿಕೆ ಅಂತ ಫಸ್ಟ್ ಬಂದಿದ್ದು ಊರಲ್ಲೇ. ಸೊ ಆಲ್ಮೋಸ್ಟ್ ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ, ಅಲ್ಲಿಂದ ಹಾಗೆ ಆರಂಭ ಆಯ್ತು. ಹಾಗೆ ಸಿಂಗಿಂಗ್ ಜರ್ನಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಮೊದಲನಾಗಿ ನಾನು ಪ್ರಾರ್ಥನೆ ಹಾಡಿದ್ದೆ, ಅದ ನೆನಪು ನನಗೆ ಅಂತ ಹೇಳ್ತೀನಿ. ಹೌದು.
3: ಆತರ ಈಗ ಸಂಗೀತದ ಬಗ್ಗೆ ನಿಮ್ಗೊಂದು ಆಸಕ್ತಿ ಇದೆ ಅಂತ ಗೊತ್ತಾದಾಗ ನಿಮ್ಮನ್ನ ಸಂಗೀತದ ಬಗ್ಗೆ ಪ್ರೇರೇಪಿಸಿದ್ ಯಾರು ಮೇಡಮ್? ಈಗ ನಿಮ್ಗೊಂದು ಸಂಗೀತ ಇವಳು ಹಾಡಬಲ್ಲಳು ಅಂತ ಹೇಳಿ ಗೊತ್ತಾದ್ದ, ಈಗ ಸಂಗೀತ ಕಲ್ತಿದ್ದ ತಂದೆಯಿಂದ ದೊಡ್ಡಪ್ಪನಿಂದ, ಆದ್ರೆ ಸಂಗೀತ ಒಂದು ಹಾಡಬಲ್ಲಳು ಅಂತ ಹೇಳಿ ಒಂದು ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಪ್ರೇರೇಪಿಸಿದಾರ ಅಂತ ಹೇಳಿ ಇರ್ತಾರಲ್ಲ, ಅವ್ರು ಯಾರು
4: ಅವರು ಅಂತ ಹೇಳಿದ್ರೆ, ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೀಗೆ ಕ್ಯಾಶುವಲ್ ಆಗಿ ಹವ್ಯಾಸವಾಗಿ ನಾನು ಹಾಡ್ತಾ ಇದ್ದೆ ಅಷ್ಟೇ. ಏನು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಾ ಇತ್ತು ವೇದಿಕೆ ಹತ್ಬೇಕಾದ್ರೆ. ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾಲೇಜಿನಲ್ಲಿ ಇರುವಂತ ಅಧ್ಯಾಪಕರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಸೊ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೂಡ ತುಂಬಾ ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೋದು, ಕಾಲೇಜಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಆಗ್ತವೆ. ಸೊ ಅದರಲ್ಲಿ ನನ್ಗೆ ಫಸ್ಟ್ ವೇದಿಕೆಯಲ್ಲಿ ನನ್ಗೆ ನೀನು ಹಾಡ್ತೀಯ, ನೀನ್ ಕಾಂಪೀಟ್ ಮಾಡ್ತೀಯ, ನೀನ್ ಗೆದ್ದೆ ಗೆಲ್ತೀಯ ಅಥವಾ ಈ ತರ ಒಂದು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಸರ್ ಸರ್ವೇಶ್ ಸರ್ ಅಂತ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ಮೇಡಮ್ ಇರ್ಬೋದು, ಎಲ್ರು ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನನ್ಗೆ ನೀವು ಖಂಡಿತ ಹಾಡಿ ಹಾಡ್ತೀಯ ಗೆಲ್ತಿ ಅನ್ನೋ ಒಂದು ತುಂಬಾ ನನ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಸರ್ ಅಂತಾನೆ ಹೇಳ್ಬೋದು, ಸರ್ವೇಶ್ ಸರ್ ಅಂತ. ಸೊ ತದನಂತರದಲ್ಲಿ ನನ್ಗೆ ಹಾಗೆ ಕಂಟಿನ್ಯೂ ಕಾಲೇಜಿನ ದಿನಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಸೊ ಅಲ್ಲಿ ಹಾಗೆ ನನ್ಗೆ ಬಹುಮಾನಗಳು ಬರ್ತಾ ಇತ್ತು, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಆ ಕ್ಷಣ ನಾನು ಇವಾಗ್ಲೂ ನೆನಪಿಸ್ಕೊಳ್ತೇನೆ ತುಂಬಾ.
3: ಹಾಗೆ ಈಗ ಯಾವುದೋ ಒಂದು ಹಾಡು ಅಂತ ಹೇಳಿ ನಾವು ಕೆಲಸ ಮಾಡುವಾಗ ಅಥವಾ ಮನಸ್ಸಿಗೆ ಏನೋ ಬೇಜಾರಾದಾಗ ಅಥವಾ ಖುಷಿ ಆದಾಗ ಯಾವುದೋ ಒಂದು ಹಾಡು ನಮ್ಮನ್ನ ಪದೇ ಪದೇ ಕಾಡ್ತಾ ಇರತ್ತೈತ ಮನಸ್ಸಿನ ಮೂಲೆಯಲ್ಲಿ ಒಂದು ಅದನ್ನ ನಮ್ಮನ್ನ ಮನೆ ಮಾಡ್ಕೊಂಡೇ ಇರತ್ತೆ. ನಮ್ಗೆ ಬೇಜಾರಾದಾಗ, ಖುಷಿ ಆದಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ತುಟಿ ಅಂಚಿನಲ್ಲಿ ಅದು ಬರ್ತಾನೆ ಇರತ್ತೈತ, ಅಂತ ಒಂದು ಹಾಡು ನಿಮ್ಮ ಮನಸ್ಸಿನಲ್ಲಿ ಹುದಗಿದ್ದೇನಾದ್ರು ಇತ್ತ? ಆ ಒಂದು ಹಾಡು ಇದ್ದಿದ್ರೆ ಈಗ ಒಂದು ಜಲಕ್ ಒಂದ್ ಲೈನ್ ಹಾಡ್ಬಹುದಾ?
4: ಖಂಡಿತ. ಅಂದ್ರೆ ನನ್ಗೆ ಅಮ್ಮನ ಕುರಿತಾದಂತ ಕೆಲವೊಂದು ಹಾಡುಗಳು ತುಂಬಾ ಕಾಡುತ್ತೆ. ಅಂದ್ರೆ ಕೆಲವೊಂದು ಅಮ್ಮನ ಬಗ್ಗೆ ಇರ್ಬೋದು ಅಥವಾ ಬೇರೆ, ಅಂದ್ರೆ ಕೆಲವೊಂದು ಭಾವಗಳು ಒಂದೊಂದು ಹಾಡಿನಲ್ಲಿ ಒಂದೊಂದು ರೀತಿಯ ಭಾವಗಳಿರುತ್ತೆ. ಅದು ನನಗೆ ತುಂಬಾನೇ ಫಸ್ಟ್ ನೆನಪಾಗುವಂತ ಹಾಡು ಅಂತ ಹೇಳಿದ್ರೆ, ನಾನು ಇದು ಮೋಸ್ಟ್ಲಿ ನಾನು ಇದು ಅಮ್ಮನಿಗೋಸ್ಕರನೇ ನಾನು ಡೆಡಿಕೇಟ್ ಮಾಡ್ತೇನೆ ಈ ಹಾಡನ್ನ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗ್ಗಿದೆ ಅಂತೇಳಿ. ಸೊ ಆ ಹಾಡು ಅವರಿಗೋಸ್ಕರ ನಾನು ಹಾಡ್ತೀನಿ. ಈ ಹಾಡು ನನ್ಗೆ ಪರ್ಟಿಕ್ಯುಲರ್ ತುಂಬಾನೇ ಇಷ್ಟ,
3: ಹಾಗಾಗಿ
4: ಖಂಡಿತ. ಇದು ಸಂಗೀತ ಅವರು ಡಾಕ್ಟರ್ ಸಿ ಅಶ್ವಥ್ ಅವರು ಸಂಗೀತ ಕೊಟ್ಟಿರುವಂತ ಹಾಡು ಇದು, ಅದ್ಭುತವಾದಂತ ಹಾಡು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ,

0: ಇಷ್ಟೊಂದು ಅರ್ಥ ಗರ್ಭಿತವಾದ ಹಾಡಲ್ಲ ಮೇಡಮ್?
1: ಹೌದೌದು, ಖಂಡಿತ ಖಂಡಿತ, ಇದೊಂದು ಭಾವಗೀತೆ, ಹಾಗಾಗಿ ತಂಗಿ ತುಂಬಾ ಇಷ್ಟವಾದಂತ ಹಾಡು, ಹಾಗಾಗಿ ಇದು ಡೆಡಿಕೇಟ್ ಮಾಡಿದ್ದೀನಿ.
0: ನಿಜ ಹೇಳ್ಬೇಕೆ ಅಂತ ಹೇಳಿದ್ರೆ ಹಿಂದಿನ ಕವಿವರ್ಯರು ರಚಿಸಿರುವಂತ ಅದೆಷ್ಟೋ ಗೀತೆಗಳ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಹುದು.
1: ಅಂತ ಭಾವಗೀತೆಗಳು ಇವಾಗ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಒಂದು ಸಾಹಿತ್ಯನ ಕಮಲ್ ಅವರು ಬರೆದಿರುವಂತದ್ದು, ಸೊ ಅದ್ಭುತವಾದಂತ ಸಾಹಿತ್ಯ, ಹಾಗಾಗಿ ಈ ಹಾಡು ನನಗೆ ತುಂಬಾ ಇಷ್ಟ.
0: ಹೌದು ಮೇಡಮ್, ಆ ಕಾಲ ಅಂತಲ್ಲ, ಈ ಕಾಲ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅಂತ ಭಾವಗೀತೆಗಳು, ಅದೆಷ್ಟೋ ಭಾವಗೀತೆಗಳು ಈಗ ಸಿನಿಮಾ ಹಾಡುಗಳಾಗಿ ಮಾರ್ಪಾಟಾಗಿದೆ ಆಯ್ತಾ. ಆದ್ರೂ ಕೂಡ ಆ ಒಂದು ಭಾವಗೀತೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ದಿರುವಂತದ್ದು ವರ್ಣಿಸ್ಲಿಕ್ಕೆ ಪದಗಳೇ ಸಾಲ್ದೇನು ಅಂತ ಹೇಳಕ್. ಯಾಕಂತ ಹೇಳಿದ್ರೆ
1: ಭಾವಗೀತೆಗಳು ಕೂಡ ಹಾಗೆ ಸಿನಿಮಾದಲ್ಲಿಯೂ ಬಂದು ಹೋಗಿದೆ, ಸಿನಿಮಾದಲ್ಲಿಯೂ ಕೂಡ ಅದು ಬೇರೆ ಟಚ್ ಕೊಟ್ಟಿದ್ದಾರೆ. ಹಾಗಾಗಿ ಭಾವಗೀತೆಗೆ ಅದು ಯಾವಾಗ್ಲೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾನೆ ಇರುವಂತಹ ಪದ್ಯ ಎಲ್ಲಾ ಹಾಡುಗಳು ಕೂಡ ಅಷ್ಟೇ. ಈಗ ಇದು ಒಂದೇ ಭಾವಗೀತೆ ಅಂತ ಅಲ್ಲ, ಎಷ್ಟೋ ಭಾವಗೀತೆಗಳಿದೆ. ಸೊ ಆ ಭಾವಗೀತೆಗಳು ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತ ಸಂಗೀತ ಸಂಯೋಜನೆ ಆಗಿರುವಂತದ್ದು, ಜೊತೆಗೆ ಸಾಹಿತ್ಯನು ಕೂಡ ಹಾಗೆ ಅಷ್ಟೇ ಅದ್ಭುತವಾದಂತಹ ಸಾಹಿತ್ಯಗಳಿದೆ. ಸೊ ಅಂತ ಭಾವಗೀತೆಗಳನ್ನ ಹಾಡೋದೇ ಒಂದು ಖುಷಿಯ ವಿಚಾರ.
0: ಹೌದ್ ಮೇಡಮ್, ಯಾಕಂತ ಹೇಳಿದ್ರೆ ಇವತ್ತಿನ ಸಿನಿಮಾ ಹಾಡುಗಳು ಎಷ್ಟೇ ಮನಸ್ಸಿಗೆ ಖುಷಿ ಕೊಟ್ಟರು ಕೂಡ ಅದು ಕ್ಷಣಿಕ ಆಗಿರುತ್ತೆ ಆಯ್ತಾ. ಆದ್ರೆ ಭಾವಗೀತೆಗಳು ಹಾಗಲ್ಲ, ಒಂದು ಸಲ ಅಲ್ಲ, ಸಾವಿರ ಸಲ ಕೇಳಿದ್ರು ಕೂಡ ಅದೇನೋ ಒಂಥರ ಖುಷಿ ಕಾಣಿ, ಅದು ಮನಸ್ಸಿಗೆ ಒಂಥರ ಎಷ್ಟೇ ನೋವಾಗ್ಲಿ ಅದನ್ನ ಆ ಒಂದು

0: ಬೇರೆ ಬೇರೆ ಭಾವಗೀತೆಗಳ ಸರಣಿ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನಾನು ಆ ಭಾವಗೀತೆ ಕಾರ್ಯಕ್ರಮವನ್ನ ನೀಡಿದ್ದೆ. ಹಾಗೆ ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ. ಥಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಹೆಚ್ಚಾಗಿ ಸಿಕ್ಕಿದ್ದು ಅವಕಾಶ ಅಂತಾನೆ ಹೇಳ್ಬೋದು. ಒಂದು ಕಾರ್ಯಕ್ರಮ ಕೊಟ್ಟಾದ ನಂತರ ಅಲ್ಲಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜಕರು ಕರೆ ಮಾಡಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನನಗೆ ವೇದಿಕೆಯನ್ನ ಕೊಟ್ಟಿದ್ದು ತುಂಬಾ ಖುಷಿಯ ವಿಚಾರ ಅಂತ ಹೇಳ್ಬೋದು.
1: ಇದು ಹಾಡುವಂತ ಕಾರ್ಯಕ್ರಮಕ್ಕೆ ಯಾವ್ದರಲ್ಲಿ ಭಾಗವಹಿಸಿದ್ರೆ ಮೇಡಮ್? ಈಗ ಟಿವಿ ಚಾನೆಲ್ ನಡೆಸುವಂತ ಸಂಗೀತ ಸ್ಪರ್ಧೆ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರೆ?
0: ಸಂಗೀತ ಸ್ಪರ್ಧೆಯಲ್ಲಿ ಹೆಚ್ಚಾಗಿ ಅಂದ್ರೆ ನಾನು ಕಾಲೇಜಿನ ದಿನಗಳಲ್ಲಿ ಜಾಸ್ತಿ ನಾನು ಭಾಗವಹಿಸಿದಂತಾನೆ ಹೇಳ್ಬೋದು. ತದ ನಂತರದಲ್ಲಿ ನಾನಂದ್ರೆ ನಿಮಗೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಪಬ್ಲಿಕ್ ವಾಹಿನಿಯಲ್ಲಿ. ಸೊ ಆವಾಗ ನನ್ಗೆ ಮಾಧ್ಯಮದ ಬದುಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು. ಅಂದ್ರೆ ನಾವು ಈ ವೃತ್ತಿ ಮತ್ತು ಪ್ರವೃತ್ತಿ ಇದೆಯಲ್ಲ, ಸೊ ಅದನ್ನ ಎರಡನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೆ ಆ ಟೈಮಲ್ಲಿ. ಹಾಗಾಗಿ ನಾನು ವೃತ್ತಿ ಬದುಕಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರಿಂದ ಸೊ ನನ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂತ ಹೇಳಿದ್ರೆ ಸಮಯದ ಅಭಾವ. ಹಾಗಾಗಿ ಸೊ ವೃತ್ತಿ ಬದುಕಿಗೆ ನಾನಂದ್ರೆ 4 ವರ್ಷ ಜಾಸ್ತಿ ಅಲ್ಲಿ ವೃತ್ತಿ ಜೀವನದಲ್ಲೇ ಸ್ವಲ್ಪ ಕಳೆದೋಗಿದ್ರಿಂದ ಸೊ ವೇದಿಕೆ ಕಾರ್ಯಕ್ರಮಗಳು ನಾನು ಜಾಸ್ತಿ ಹೋಗಿದ್ದು. ಹಾಗಾಗಿ ನಾನು ವೇದಿಕೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಸ್ಪರ್ಧೆ ಅಂತ ಬಂದಾಗ ನಾನು ಕಾಲೇಜಿನ ದಿನಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಹೊರಗಡೆ ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆ ಆಗಿರ್ಬೋದು, ಸೊ ಅಲ್ಲಿ ನಾನು ಜಾಸ್ತಿ ಭಾಗವಹಿಸಿದ್ದು ಅಂತ ಹೇಳ್ಬೋದು. ಹಾಗೆ ಯುವಜನ ಕ್ರೀಡೆ ಯುವಜನ ಇಲಾಖೆಯಲ್ಲಿ ನಡೆದಿರುವಂತ ಕಾರ್ಯಕ್ರಮಗಳಿರ್ಬೋದು, ಸೊ ಅಲ್ಲಿ ನಾನು ಹಾಗಾಗಿ. ಸೊ ನಾನು ಟ್ರ್ಯಾಕ್ ಸಿಂಗಿಂಗ್ ಸ್ಪರ್ಧೆ ಅಂತ ಬಂದಿದ್ದು ನಾನು ಆಲ್ಮೋಸ್ಟ್ ಕಾಲೇಜಿನ ದಿನಗಳಲ್ಲಿ ಮಾತ್ರ.
1: ಮೇಡಮ್, ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡ್ತೀರಾ ಅಂತ ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
0: ಆರ್ಕೆಸ್ಟ್ರಾ ಅದೇ, ನಾನೀಗ ಇತ್ತೀಚೆಗೆ ಅಂದ್ರೆ ಈಗ 1 ವರ್ಷ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಾನು ಜಾಸ್ತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಹಾಸನ ಆಗ್ಲೇ ಸಕಲೇಶ್ಪುರ ಮತ್ತೆ ಮುಂಬೈ, ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು, ಹಾಗೆ ಕರೋಕೆ ಗಾಯನ, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮ ನೀಡಿದ ನಂತರ ಲೈವ್ ಕಾರ್ಯಕ್ರಮಗಳು, ಮಾಮೂಲಿ ಹೀಗೆ ಕಾರ್ಯಕ್ರಮಗಳು ಒಂದೊಂದೇ ನೀಡ್ತಾ ಬಂದಿದ್ದೆ. ಹಾಗಾಗಿ ಅದ್ರ ಜೊತೆಗೆ ನಾನು ಒಂದಿಷ್ಟು ಆಲ್ಬಮ್ ಸಾಂಗ್ ಗಳಿಗೆ ಕಂಪೋಸಿಷನ್ ಅನ್ನು ಕೂಡ ಮಾಡಿರುವಂತದ್ದು.
1: ಮೇಡಮ್, ಈಗ ಅಂತ ಹೇಳಿದ್ರೆ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಕ್ ಹೋಗ್ತಿರಲ್ಲ, ಅಲ್ಲಿ ಈಗ ಒಂದು ವೇದಿಕೆ ಅಂತ ಮೇಲೆ ಎಲ್ಲರಿಗೂ ಸಮಾನಾಗಿ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಆಯ್ತಾ? ಯಾಕಂತ ಹೇಳಿದ್ರೆ ಕೆಲವರಿಗೆ ಖುಷಿ ಕೊಟ್ರೆ ಇನ್ ಕೆಲವರಿಗೆ ಬೇಜಾರು ಕೂಡ ಆಗ್ತೈತಾ? ನೀವು ಹಾಡಿದಂತ ಒಂದು ವೇದಿಕೆ ಮೇಲೆ ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿದ್ದ, ಅಥವಾ ಇನ್ ಕೆಲವರು ಇನ್ನು ಚೆನ್ನಾಗಿ ಹಾಡ್ಬೇಕಿತ್ತು ಅಂತ ಹೇಳಿದ್ದ ಸನ್ನಿವೇಶ, ಎಲ್ಲಾದ್ರೂ ನಿಮ್ಗೆ ಮನಸ್ಸಿಗೆ ಖುಷಿ ಕೊಟ್ಟದ್ದ ಅಥವಾ ಬೇಜಾರಾದ ಸನ್ನಿವೇಶ ಇತ್ತ?
0: ಅಂದ್ರೆ ಸನ್ನಿವೇಶ ಅಂತ ಈಗ ನಾವು ಸಂಗೀತ ಅಂತ ಬಂದಾಗ ಅದು ಸಂಗೀತ ಸಾಗರ ಇದ್ದಾಗೆ ನಾವು ಕಲಿಯುವಂತ ಒಂದು ವಿಷಯಗಳು ತುಂಬಾ ಇದೆ ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ವೇದಿಕೆ ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೋದಾಗ ಫಸ್ಟ್ 1-2 ನಿಮಿಷ ಸ್ವಲ್ಪ ಭಯ ಇರುತ್ತೆ. ಸೊ ಆದ ನಂತರ ನಾವು ಹಾಡನ್ನು ಒಂದು ಪ್ರಸ್ತುತ ಪಡಿಸ್ತೇವೆ, ಆ ಹಾಡನ್ನು ಹಾಡಿದಾಗ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಆವಾಗ ಯಾವ್ದಾದ್ರು ಒಂದು ಗೀತೆನ ತಗೊಂಡು ನಾವು ಹಾಡಿದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಬೇರೆಯವರು ಗುರುತಿಸಿದಾಗ ಒಂದಿಷ್ಟು ತಪ್ಪುಗಳನ್ನ ಕೆಲವರು ಹೇಳ್ತಾರೆ, ಇನ್ ಕೆಲವರು ಅದನ್ನ ಇನ್ನು ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಹೇಳಿದ್ರು. ಇನ್ ಕೆಲವರು ಬಂದು ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾದ ಸ್ವರ ನಿಮ್ದು ಹಾಗೆ ಅಂತ. ಸೊ ಕೆಲವೊಂದು ಗೀತೆಗಳಲ್ಲಿ ಕೂಡ ಹೇಳಿದ್ದಾರೆ ಈ ತರ ಇಂಪ್ರೂವ್ಮೆಂಟ್ ಇರ್ಬೋದು ಅಂತ, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಹಾಗೆ ಈಗ ಒಂದೊಂದು ನಾವು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಗೀತೆಯನ್ನ ನಾವು ಪ್ರಸ್ತುತ ಪಡಿಸುವಾಗ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈಗ ಕರೋಕೆಯಲ್ಲಿ ಹಾಗೆ ನಾವು ಕರೋಕೆಯಲ್ಲಿ ಇಂದಿಷ್ಟು ಲಿಮಿಟ್ ಅಲ್ಲಿ ಹಾಡ್ಬೇಕು ಅಂತ ಇದೆ. ಆದ್ರೆ ಲೈವ್ ಸಂಗೀತ ಅಂತ ಹೇಳಿದ್ರೆ ಆಗಲ್ಲ, ನಾವು ಅಲ್ಲಿ ಒಂದಿಷ್ಟು ವಾದ್ಯ ವೃಂದದವರು ಇರ್ತಾರೆ, ಅವ್ರ ಜೊತೆ ಹಾಡ್ಬೇಕಾಗತ್ತೆ. ಸೊ ಕರೋಕೆ ಅಂತ ಬಂದಾಗ ನಾವು ಆ ಕರೋಕೆ ಎಷ್ಟು ಮ್ಯೂಸಿಕ್ ಇದೆ ಅಷ್ಟೇ ಹಾಡ್ಬೇಕಾಗತ್ತೆ. ಸೊ ಆವಾಗ ಅವರು ನೆನಪು ಮಾಡ್ಕೊಳ್ಳುವಂತದ್ದು ಅದೇ. ನಾನು ಲಾಸ್ಟ್ ಟೈಮ್ ಒಂದ್ 2-3 ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ಯಾ, ಸೊ ಈ ಗೀತೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಸೊ ಬಹಳ ಹೇಗೆ ನೀವು ಇದನ್ನ ಇಷ್ಟನ್ನ ಕಲಿತೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಈ ತರ ಎಲ್ಲ ಕೇಳಿದ್ದಿದ್ದೆ ಅವರು. ಸೊ ಅವಾಗ ನಾನು ಹೇಳಿದ್ದು ಅಷ್ಟೇ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೌದು, ಆದ್ರೆ ನಾವು ಮೂಲ ಗಾಯಕರು ಏನ್ ಹಾಡಿದಾರು ಆ ಹಾಡಿಗೆ 90% ನಾವು ಜಸ್ಟಿಸ್ ಅನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಂತ ಖಂಡಿತ ಒಂದಿಷ್ಟು ಕೆಲವೊಂದು ತಪ್ಪುಗಳಾಗಿದ್ದಿದೆ, ಸೊ ಅಂತ ಮೇಜರ್ ಅಂತ ಯಾರು ಹೇಳಲಿಲ್ಲ ನನ್ಗೆ.
1: ಅದೇ ಏನು ಇರುತ್ತಲ್ಲ ಅಂದ್ರೆ ಈಗ ತಪ್ಪು ಸರಿ ಎಲ್ಲಾನ ಸರಿ ಮಾಡ್ಕೊಂಡು ಹೋತೆ ಅಂತ ಹೇಳೋಕಾತಿಲ್ಲ, ತಪ್ಪು ಕೂಡ ಆಗುತ್ತೆ,
0: ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳು ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಮೂಲ ಗಾಯಕರು ಹಾಡಿರುವಂತ ಎಷ್ಟೋ ಹಾಡುಗಳಿದೆ, ಸೊ ಆ ಹಾಡುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜಸ್ಟಿಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ ಅದು ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಬಹಳಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಸೊ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಆ ಭಾವಗಳು ಒಂದೊಂದು ಹಾಡಿನಲ್ಲಿ

0: ಪದಕ್ಕೂ ಒಂದೊಂದು ಭಾವಗಳಿದೆ, ಪ್ರತಿಯೊಂದು ನಾವು ಗಮನಿಸಿ ಹಾಡ್ಬೇಕು ಅಂದ್ರೆ ನಮಗೂ ಕೂಡ ಸ್ವಲ್ಪ ಭಯ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ತಪ್ಪುಗಳು ಒಂದಿಷ್ಟು ಆಗುತ್ತೆ, ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೋದಾಗ ಪ್ರಿಪೇರ್ ಮಾಡಿಕೊಂಡು ನಾವು ಹಾಡ್ತೀವಿ ಅಂತ ಹೇಳ್ಬೋದು.
1: ಅದು ಸಂಗೀತದಲ್ಲ ಹಾಗೆಲ್ಲ ಮೇಡಮ್, ಅದು ಒಂಥರ ಸಮುದ್ರ ಇದ್ದಂಗಲ್ಲ. ನಾವು ಎಷ್ಟು
0: ನಾವು ಎಷ್ಟು ವಿಷಯಗಳನ್ನ ಕಲಿತಷ್ಟು ವಿಷಯಗಳಿದೆ. ಒಂದು ಹಾಡನ್ನ ಕೇಳ್ತೀವಿ, ಒಂದು ಹಾಡನ್ನ ಒಂದ್ ಗಾಯಕರು ಒಂಥರ ಹಾಡಿರ್ತಾರೆ, ಇನ್ನೊಬ್ರು ಗಾಯಕರು ಇನ್ನೊಂದು ರೀತಿಯಲ್ಲಿ ಹಾಡಿರ್ತಾರೆ, ಇನ್ನೊಂದು ರಾಗ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಸೊ ಹಾಗಾಗಿ ಹಾಡುಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತರ. ಈಗ ನಾವು ರಾಗ ಸಂಯೋಜನೆ ಇರ್ಬೋದು ಅಥವಾ ಅಲ್ಲಿ ರಿದಮ್ ಇರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಒಂದೊಂದು ಹಾಡು ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಅಟ್ ಲೀಸ್ಟ್ ಆ ಮೂಲ ಗಾಯಕರು ಏನ್ ಹಾಡಿರ್ತಾರೆ ಅದಕ್ಕೆ ನಾವು ಖಂಡಿತ ನ್ಯಾಯ ಕೊಡ್ಲೇಬೇಕು ಅಂತ ಹೇಳ್ಬೋದು.
1: ಹೌದು ಮೇಡಮ್, ಅದೇ ಅಂದ್ರೆ ಈಗ ತಪ್ಪುಗಳನ್ನ ಹೇಳಿದಾಗ ಮಾತ್ರ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಸಂಗೀತನೇ ಹಾಗೆಲ್ಲ, ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಆದ್ರೆ ಸಂಗೀತ ಹಾಗಲ್ಲ ಆಯ್ತಾ. ಅದೊಂಥರ ಅದ ಹೋಗ್ತಾನೆ ಇರುತ್ತೆ ಆಯ್ತಾ, ಅದಂದ್ರೆ ನಿಲ್ಲದ ಗಾಳಿ ತರ. ಯಾಕಂತ ಹೇಳಿದ್ರೆ ಅದೀಗ ನೀವು ಹಾಡಿದ್ದು ನಾನು ಹಾಡ್ಬಹುದು, ಇನ್ನೊಬ್ಬರು ಹಾಡ್ಬಹುದು, ಮತ್ತೊಬ್ಬರು ಹಾಡ್ಬಹುದು, ಆದ್ರೆ ಲಯಗಳು ಇದು ಬೇರೆ ಬೇರೆ ಆಗ್ತಾನೆ ಹೋಗುತ್ತೆ. ಹೌದು, ಹಾಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಸಂಗೀತದಲ್ಲಿ ಕಲಿಬೇಕಾದದ್ದು ತುಂಬಾ ಇರುತ್ತೆ ಆಯ್ತಾ. ನಾನು ಇಷ್ಟು ಕಲ್ತಿದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಎಷ್ಟು ಕಲಿಬೇಕಾಗಿದೆ ಅನ್ನೋದು ತುಂಬಾ
0: ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ. ಕಣ್ ನಾನು ಯಾವುದೇ ಒಂದು ಗೀತೆಯ ವೇದಿಕೆಯನ್ನ ಪ್ರಸ್ತುತ ಪಡಿಸುವಾಗ ಸೊ ನಾನು ಇನ್ನೊಬ್ಬರ ಹತ್ರ ಕೇಳ್ತೇನೆ ಈ ಹಾಡು ಹೇಗ್ ಹಾಡ್ಬೋದು, ಹೀಗ್ ಹಾಡಿದ್ರೆ ಈಗ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಕಲ್ತಿರೋರು ಇರ್ತಾರೆ, ಸೊ ಅವ್ರ ಹತ್ರನು ಕೂಡ ತುಂಬಾ ಹಿರಿಯರು ಆಗಿರ್ಬೋದು, ಮಾರ್ಗದರ್ಶಿಗಳಿರ್ಬೋದು, ಸೊ ಅವ್ರ ಹತ್ರ ನಾನು ಖಂಡಿತ ಕೇಳಿ ನಾನು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ.
1: ಮೇಡಮ್, ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಕ್ಕೂ ಹಿಂದೆ ಸ್ವಲ್ಪ ಒಂದಿಷ್ಟು ದಿನಗಳ ಹಿಂದೆ ಹೋದಾಗ ಅಲ್ಲಿಯ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ನೀವೊಬ್ಬರು ಸಂಗೀತಗಾರರಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
0: ಖಂಡಿತ. ಈಗ ನಾವು ಶಾಸ್ತ್ರೀಯವಾಗಿ ನೋಡೋದಾದ್ರೆ ಅಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಇದೆ ಶಾಸ್ತ್ರೀಯವಾಗಿ ಬದಲಾವಣೆ ಆಗಿರೋದು, ಅಥವಾ ಇವಾಗಿನ ಸಂಗೀತ ಆಗಿರ್ಬೋದು. ಇವಾಗಿನ ಸಂಗೀತದಲ್ಲಿ ಜಾಸ್ತಿ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ತಂತ್ರಜ್ಞಾನದಲ್ಲೇ ಇದೆ. ನಾವೀಗ ಒಂದು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಹಾಗೆ ಮಾಸ್ಟರಿಂಗ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಾವು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಆಗಿರ್ಲಿಲ್ಲ, ನಾವು ಒಂದ್ಸಲ ರೆಕಾರ್ಡಿಂಗ್ ಮಾಡಿದಾಗ ಅದ್ ಏನಿದೆ ಅದೇ ಬರುತ್ತೆ, ಬಟ್ ಟೆಕ್ನಿಕಲ್ ಇವಾಗ ಆಗಲ್ಲ, ಇಂಪ್ರೂವ್ಮೆಂಟ್ ಇದೆ. ಸೊ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ಅಲ್ಲಿಯೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಟೆಕ್ನಿಕಲಿ ಅಂತ ಹೇಳಿದ್ರೆ. ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಹಿಂದಿನ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಜಾಸ್ತಿ ಡೆಪ್ತ್ಗಳು ಅಂದ್ರೆ ಈಗ ಕೆಲವೊಂದು ಒಂದು ಹಾಡ್ ತಗೊಂಡಾಗ ಆ ಹಾಡಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವಾಗಿನ ಹಾಡುಗಳು ಹಾಗಲ್ಲ, ಸ್ವಲ್ಪ ಮೆಲೋಡಿಯಲ್ಲಿ ಆಗಿರ್ಬೋದು ಅಥವಾ ರಿದಮ್ ಅಲ್ಲಿ ಆಗಿರ್ಬೋದು ಬದಲಾವಣೆಗಳು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು.
1: ಮೇಡಮ್, ನೀವೀಗ ಸಂಗೀತ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಇದು ಹೌದಾ? ಹೇಗೆ, ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
0: ಬಿಗಿನಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕರೋಕೆ ಸಂಗೀತ ಕ್ಲಾಸ್ ನಾನು ಮಾಡ್ತಾ ಇರೋದು ಅಂದ್ರೆ ರೀಸೆಂಟ್ ಆಗಿ ಒಂದು 3-4 ತಿಂಗಳು ಅಷ್ಟೇ ಆಗಿದೆ ಆರಂಭ ಆಗಿ. ಸೊ ಹಾಗಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕರೋಕೆ ಮತ್ತೆ ಸುಗಮ ಸಂಗೀತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇನೆ.
1: ಅದ್ ಎಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಯಾಕಂತ ಹೇಳಿದ್ರೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಿವ್ರಿಗೆ ವಿದ್ಯಾಶ್ರೀ ಆಚಾರ್ಯವರು ಒಂದು ಸಂಗೀತ ಕ್ಲಾಸ್ ಕೊಡ್ತಾ ಇದ್ದಾರೆ. ಹಾ, ನನ್ಗೂ ಸೇರ್ಬೇಕು, ಯಾಕಂದ್ರೆ ಅವ್ರ ತರನೇ ಆಗ್ಬೇಕಂತ ಒಂದಿಷ್ಟು ಮಂದಿಯಲ್ಲಿ ಇರುತ್ತೆ. ಈಗ ನಿಮ್ಮನ್ನು ಸಂಪರ್ಕಿಸಬೇಕು, ನೀವು ಎಲ್ಲಿ ಸಂಗೀತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ?
0: ನಾನು ಕುಂದಾಪುರದಲ್ಲಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೇನೆ, ಪೂರ್ವಿಕಾ ಕಾಂಪ್ಲೆಕ್ಸ್ ಅಲ್ಲಿ. ಅಲ್ಲಿ ಕರೋಕೆ ಸಂಗೀತ ಮತ್ತೆ ಸುಗಮ ಸಂಗೀತ ಎರಡು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಅಥವಾ ಅಂದ್ರೆ ಒಂದ್ರೆ 3-4 ತಿಂಗಳಾಗಿದೆ ಅಷ್ಟೇ ನಾನು ಆರಂಭ ಮಾಡಿ, ಹಾಗಾಗಿ ಇದನ್ನು ಬಿಗಿನಿಂಗ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು.
1: ಈಗ ನಿಮ್ಗೆ ಮೇಡಮ್ ಈಗ ಒಂದು ಹಾಡು ಮರಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಹಾಡು ಏನಾದ್ರೂ ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ಯಾವ್ದೋ ಒಂದು ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದದ್ದು ಅಂತ ಒಂದು ಹಾಡಿತ್ತ?
0: ಅದೇ ನನ್ಗೆ ಸ್ವಲ್ಪ ನಾನು ಸಿನಿಮಾ ಗೀತೆಗಳಿಗಿಂತ ಜಾಸ್ತಿಯಾಗಿ ಕೇಳಿದ್ದು ಭಾವಗೀತೆ. ಹಾಗಾಗಿ ಭಾವಗೀತೆಗಳು ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗುವಂತಹ ಹಾಡು ಒಂದು ಯಾಕೋ ಕಾಣಿ ರುದ್ರವೀಣಿ ಅಂತೇಳಿ ಒಂದು ಹಾಡಿದೆ. ಆ ಹಾಡುಗಳು ತುಂಬಾನೇ ಇಷ್ಟ ನನಗೆ. ಆ ಹಾಡು ಕೂಡ ಹಾಗೆ ಬಹಳ ಚೆನ್ನಾಗಿದೆ. ಸೊ ಅದನ್ನ ಹಾಡ್ಲಿಕ್ಕೆ ನಾನು ಬೇಕಾದ್ರೆ ಪ್ರಯತ್ನ ಮಾಡ್ತೇನೆ.
1: ಒಂದು ಲೈನ್ ಹಾಡಿ ಮೇಡಮ್, ಯಾಕಂತ ಹೇಳಿದ್ರೆ ನೀವು ಹೇಳುವಾಗ್ಲೇ ನನ್ಗೂ ಕೇಳ್ಬೇಕು ಅನ್ಸ್ತಾ ಇತ್ತಾಯ್ತಾ. ಒಂದು ಲೈನ್ ಹಾಡಿ ಕಾಂಬ.
0: ಇದು ದರಾ ಬೇಂದ್ರೆ ಅವರ ಒಂದು ಗೀತೆ, ಅದ್ಭುತವಾದಂತಹ ಗೀತೆ. ಸೊ ಹಾಡಿ ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನುವಂತ ಹಾಡು.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನಲಿ ಕೇಂದ್ರದಲ್ಲಿ ಭಾರಿ ಖುಷಿ ಆಯ್ತು ನಂಗೆ. ಇವ್ರನ್ನ ಕಂಡ್ರೆ ಖುಷಿ ಆಗ್ತದೆ ಅಂತಕ್ಕಂತ ಕೇಳ್ರೆ, ಇವ್ರು ಮಾತು ಅಷ್ಟು ಲೈಕ್ ಆ ಅಣ್ಣನ ಹತ್ರ ಒಂದು ಮಾತಾಡ್ರದಕ್ಕೆ ಹೊತ್ತು ಮಾತು ಹಿಂದೆ ಆಡಿ ಆಯ್ತು. ನಮ್ಮ ಸೆಂಟೆನ್ಸ್ ಮುಗಿರೊಳಗೆ ಇವ್ರದ್ದು ಹೊತ್ತು ಬದ್ದು ಯಾರ ಬಾಯಿಗೆ ಬಜ್ಜಿ ಹಾಕುದ್ದೋ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ರೇಡಿಯೋ ಕುಂದಾಪುರಕ್ಕೆ ಬಂದಾಗ ಅವ್ರು ಒಂದ್ಸಲ ಹೇಳದ್ ನೆನಪಪ್ಪ, ಅಜ್ಜಿ ಏನೋ ಅಂದಳೆ. ಅಜ್ಜಿಂದಲೇ ಎಲ್ಲ ಬುಳುವಳೆ ತಕೊಂಡಿರಿ, ಎಲ್ಲರೂ ಆಸ್ತಿ ಮನೆ ಗೆದ್ದಿ ಎಲ್ಲ ಕೇಳ್ರಿ. ಇವ್ರು ಹಂಗಲ್ಲ, ಅಜ್ಜಿ ಹತ್ರ ಇರೋ ಜನಪದ ಸಂಸ್ಕೃತಿಯನ್ನ ಬಳುವಳಿಯಾಗಿ ತಕೊಂಡ್ರೆ ನಮ್ಮ ಇಡೀ ಕುಂದಾಪುರದಲ್ಲಿ ಮನೆ ಮಾತಾಗಿರುವ ಹುಡುಗ. ಹುಡುಗ ಅಂದಳೆ ನೀವು ಕೇಳ್ರ ಅಲ್ಲ, ಕೆಲವು ಸಲ ಹೆಂಗಸರು ಆತ್ರಿ. ಇವರು ಹೆಂಗಸರ ಪಂಚಾಯತಿಯಲ್ಲಿ ಭಯಂಕರ ಫೇಮಸ್. ಇವ್ರು ಫೇಮಸ್ ಅದ್ ಮಾತ್ರ ಅಲ್ಲ, ಇಡೀ ಊರಿಗೆ ಇವ್ರ ಊರ ಹೆಸರೇ ಗೊತ್ತಿರ್ಲಿಲ್ಲ. ಇವ್ರ ಊರನ್ನು ತುಂಬಾ ಫೇಮಸ್ ಮಾಡಿದವರು. ವೃತ್ತಿಯಲ್ಲಿ ಸಿವಿಲ್ ಎಂಜಿನಿಯರ್, ಮನೆ ಕಟ್ಸಿ ಕೊಡ್ತಾರ. ಅವ್ರ ಮನೆನೇ ಸೂಪರ್ ಆಗಿ ಕಟ್ಟಿ ನಂಬ, ನಾ ಇನ್ನು ಹೈಕಷ್ಟೇ ಕಾಣ್ಲ ಇನ್ನು. ಆದ್ರೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ನಮ್ಮ ಬದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇವರದ್ದು ಕಾರ್ಯಕ್ರಮ ಇರತ್ತ. ಜೊತೆಗೆ ಅದೆಷ್ಟೋ ಸನ್ಮಾನಗಳನ್ನ ಇವರು ಪಡ್ಕೊಂಡಿರ. ಅಂತಹ ವಿಶೇಷ ವ್ಯಕ್ತಿತ್ವದ ಈ ವ್ಯಕ್ತಿ ಯಾರಪ್ಪ ಅಂತ ಕೇಳ್ರೆ, ಅವರು ಬೇರೆ ಯಾರು ಅಲ್ಲ, ಚೇತನ್ ನೈಲಾಡಿ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಿಮಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೋದಕ್ಕೆ ಭಾಳ ಖುಷಿ ಆಯ್ತು. ಇದಕ್ಕೂ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು, ಹೀಗೆ ನೀವು ಮಾತಾಡ್ತಾ ಹೋಗ್ರಿ, ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಆ ದಿವಸ ಮಾತಾಡಿತ್ತು. ಇವತ್ತಿನ ಕಾರ್ಯಕ್ರಮದಾಗ ಏನು ಮಾತಾಡೋದು, ಎಂತ ಮಾತಾಡೋದು ಅಂದೇಳಿ ಇನ್ನೀಗ ಶುರು ಮಾಡುವ. ಹಾಗೆ ಕೇಂತಿಪ್ಪಾರ ಎಲ್ಲರಿಗೂ ನನ್ನ ಕಡೆಯಿಂದ ಮೊದಲು ಮುಂಚೆ ಒಂದು ನಮಸ್ಕಾರ ಹೇಳ್ಕೊತಾ ಇದ್ದೆ.
2: ಸೂಪರ್ ಮಾತಾಡ್ರು ಕಣಿ, ಹೆಂಗೆ ಸ್ಪೀಡ್ ಅದು, ಎಲ್ಲಿಂದ ಸ್ಟಾರ್ಟ್ ಆತ ಗೊತ್ತಿಲ್ಲ, ಎಣ್ಣು ಮಾತ್ರ ಮತ್ತೆಲ್ಲೋ ಹೋಯ್ ಆಗಿರುತ್ತೆ. ಈಗ ಎಂತ ಗೊತ್ತಾ ಚೇತನ್, ಈಗ ಮಳಿ ಇನ್ನು ಬತ್ ಬತ್ ಬತ್ ಬತ್ ಬತ್ ಒಂಚೂರು ಬಂತು, ಗುಡುಗು ಸಿಡ್ಲು ಬಂತು, ಮತ್ತೆ ಹೋಯ್ತಪ್ಪ ಬಿಸಿಲಪ್ಪ. ಎಂತತ್ತೋ ಈ ಸಲದ ಮಳೆಗಾಲ ಗೊತ್ತಿಲ್ಲ. ಆದ್ರೆ ಮೇ ಅಕೇರಿಗಂತೂ ನಮ್ಮಲ್ಲಿ ಗೆದ್ದೆಲ್ಲ ಹದ ಮಾಡಿ, ಯಾಕೆಂದ್ರೆ ಬೀಜ ಹಾಕಿ ರೆಡಿ ಮಾಡ್ಕ, ಇನ್ನು ನೆಟ್ಟಿ ಶುರು ಮಾಡ್ಕ. ನಮ್ಮದು ಮೇನ್ ಆಗಿರೋ ಒಂದು ಉದ್ಯೋಗ ಇದೆ ಅಲ್ದಾ, ಕೃಷಿ. ಕೃಷಿಯನ್ನು ನಂಬ್ಕೊಂಡಿರೋದು ನಾವು. ಇದ್ರ ಬಗ್ಗೆನೇ ನಾವು ಇವತ್ತು ಮಾತಾಡುವ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳಿಹಂಬ್ಲ ಅಂತೇಳಿ ಇಂಥದ್ರ ಬಗ್ಗೆ ಎಲ್ಲ ಸುಮಾರು ಕಾರ್ಯಕ್ರಮ ಮಾಡಿದವ್ರು ನೀವು. ಇದನ್ನೆಲ್ಲ ತುಂಬ ಚೆಂದ ಇಷ್ಟು ಸಣ್ಣ ಏಜಲ್ಲೇ ಅರ್ತ್ಕೊಂಡಿರೋರು ನೀವು. ಇದ್ರ ಬಗ್ಗೆ ಹ್ಯಾಂಗ್ ಶುರು ಮಾಡುತ್ತೆ ನಾವು, ಈಗ ಗೆದ್ದಿನ ರೆಡಿ ಮಾಡೋದು ಹೆಂಗೆ? ನೀವು ಕೃಷಿ ಮಾಡ್ತೀರಾ ಫಸ್ಟ್ ಆಫ್ ಆಲ್, ಅದನ್ನೊಂಚೂರು ಹೇಳಿ ನಮಗೆ.
3: ನಮ್ದು ಮುಂಚಿಂದ ನಮ್ದು ಕೃಷಿ ಜೀವನವೇ, ನಮ್ಮ ಮನೆಗೆ ಗೆದ್ದೆ ಇತ್ತು, ನಾವು ಮುಂಚಿಂದ ಬೇಸಾಯ ಮಾಡ್ಕೊಂಡೆ ಬಂದಾರ. ಈಗಳು ಬೇಸಾಯ ಮಾಡ್ಕೊ ಹತ್ತು, ಹಂಗಂದಳಿ ಮುಂಚಿನ ಕಂಡಂಗೆ ಮೂರು ಬೆಳೆ ಬೆಳಕತ್ತಲೆ, ಕಾತಿ ಸುಗ್ಗಿ ಇದು ಕೊಳಕಿ ಇತ್ತಲ್ದ, ಕೊಳಕಿ ಮಾಡುವುದಿಲ್ಲ, ಸುಗ್ಗಿ ಮಾಡುವುದಿಲ್ಲ, ಒಂದು ಕಾತಿ ಒಂದು ಮಾಡುತ್ತೆ, ಅದು ಕಷ್ಟದಂಗೆ. ಮುಂಚಿನ ಕಂಡ ಮನ್ಸರು ಯಾರು ಸಿಕ್ಕೋರು ಇಲ್ಲಲ್ಲ ಕೆಲಸಕ್ಕೆ, ಹಂಗೆ ನಾವೇ ಎರಡು ಮಟ್ಟಿಗೆ ಎಷ್ಟೆಷ್ಟು ಆಗ್ತೋ ಅಷ್ಟು ಮಾಡ್ಕೊಂಡಿತ್ತು. ನೀವು ಹೇಳ್ರಿ, ಈಗ ಮೇ ತಿಂಗಳ ಶುರುವಾತ್ತು, ಇನ್ನೀಗ ಮೇ ತಿಂಗಳ ಅಕ್ಕೇರಿಗೆ ಅಂದೇಳಿ ಹೇಳ್ರಿ. ಅದೇ ನಮ್ಮ ಕುಂದಾಪುರ ಕನ್ನಡದಂಗೆ ಹೇಳಿದ್ರೆ ಮೇ ತಿಂಗಳ ಅಂತಿಲ್ಲ, ಇದೀಗ ಯಾವುದು ಬ್ಯಾಸಿ ತಿಂಗಳ, ಹಾ ಇದೀಗ ಬ್ಯಾಸಿ ತಿಂಗಳಂಗಿತ್ತು. ಇನ್ನು ಜೂನ್ ತಿಂಗಳ ಹಾ ಅರ್ಧ ಅಂದ್ರೆ ಸಂಕ್ರಾಂತಿ ಬಪ್ಪಲ್ ಗಂಟ ಬ್ಯಾಸಿ ತಿಂಗಳೇ, ಕಡೆ ಕಾರ್ ತಿಂಗಳು ಬರ್ತತ್ತ. ಈ ಕಾರ್ ತಿಂಗಳು ಇದೀಗ ಬ್ಯಾಸಿ ತಿಂಗಳಿಗಿಂತ ಮುಂಚೆ ಸುಗ್ಗಿದೆ, ಇದು ಹಗ್ಗಿನ ತಿಂಗಳು. ಇದೀಗ ಯಾವ್ದು ಹಗ್ಗ ಕಳೆದು ಬ್ಯಾಸಿ ಬಂತು, ಹಗ್ಗಿನ ತಿಂಗಳಂಗೆ ಒಂದು ಇದಿತ್ತು. ಯಾವ್ದು ಕೇಳದಿದ್ರೆ ನಾವು ಇದು ಮಾಡುದು ಯುಗಾದಿ ಹಬ್ಬ.
2: ಹೌದು,
3: ನಮ್ಮ ಯುಗಾದಿ ಹಾ ಯುಗಾದಿ ಹಬ್ಬ ಅಂತೂ ಇಲ್ಲ ನಾವು ಕುಂದಾಪುರ ಕನ್ನಡದಾಗ, ಆರೂಢ ಹಬ್ಬ ಎಂದು ಹೇಳುದು. ನಮ್ಮ ಕೃಷಿ ಪರಂಪರೆ ಈ ವರ್ಷದ ಕೃಷಿ ಎಲ್ಲಿಂದ ಶುರುವಾತ್ ಕೇಳದಿದ್ರೆ ಆರೂಢ ಹಬ್ಬದ ಅರ್ಬಿ ಶುರುವಾಪದ್ ನಮ್ದು. ಅದು ಹ್ಯಾಂಗೆ ಅಂದಾಳಿ ಹೇಳೋದಿದ್ರೆ, ಆರೂಢ ಹಬ್ಬದ ದಿವಸ ಅಂದ್ರೆ ಸಂಕ್ರಾಂತಿ ಬತ್ತಿಲ್ಲ, ಸಂಕ್ರಾಂತಿ ಪಾಡಿ ತಿಂಗೋಡಮ್, ನಾವು ತಿಂಗೋಡ ದಿವಸ ಯುಗಾದಿ ಹಬ್ಬ ಬತ್ತತ್ತ. ಆರೂಢ ಹಬ್ಬ, ಆ ಆರೂಢ ಹಬ್ಬದ ದಿವಸ ಬೆಳಗತ್ತ ಬೇಗ ಎದ್ದ ಆಗಲಿಕ್ಕೆಲ್ಲ ಹೋರಿ ಅಲ್ದ, ಹೋರಿ ತಕೊಂಡು ನಮ್ಮ ಸಾಗುವಳಿ ಭೂಮಿ ಏನಿತ್ತು ಅದ್ರ ಒಂದು ಗೆದ್ದಿನ ಒಂದು ಆರು ಸುತ್ತು ಹೂಡುದು, ಅದಕ್ಕೆ ಆರು ಹೂಡು, ಆರು ಸುತ್ತು ಹೂಡುವುದನ್ನ ಆರು ಹೂಡು ಹಬ್ಬ. ಅದು ಯಾಕಂದೇಳಿ ಕೆಲವರಿಗೆ ಗೊತ್ತಿಲ್ಲ, ಆರು ಹೂಡ ಹಬ್ಬ, ಆರು ಹೂಡ ಹಬ್ಬ ಅಂತ ಆರು ಹೂಡು. ಆರು ಸುತ್ತನ್ನು ಹೂಡುವಂತದ್ದು
2: ಸಂಕ್ರಾಂತಿ ಆದ್ದು ನೆಕ್ಸ್ಟ್
3: ತಿಂಗೋಡ್ದಿವಸ ಬಾಪ್ ಯುಗಾದಿ ಹಬ್ಬ ಬಾಪು ನಮ್ ವರ್ಷ ಶುರು ಒಂದೇ ಅಲ್ದ. ಈಗ ಚಾಂದ್ರಮಾನ ಸೌರಮಾನ ಎರಡಿತ್ತು ನಮ್ದು, ಈಗ ಸೌರಮಾನದಂಗ ನಾವು ಮಾಡುದು ಅದು ಆರು ಹೂಡ ಹಬ್ಬದ ದಿವಸ ಅಂದ್ರೆ ತಿಂಗೋಡ್ ದಿವಸಕ್ಕೆ ಅದು ಬತ್ತ
2: ಆರು ಸುತ್ತು ಹೂಡುದು
3: ಗ್ಯಾದ್ಯನ ಆರು ಸುತ್ತು ಹೂಡುದು. ಈಗ ಆಗಳಿ ಕಲೆ ಅಂತ ಒಡೆಯ ಒಕ್ಕಲ ಕಾಲ ಇದಿತ್ತು ಹೌದಲ್ದ. ಆ ಕಾಲದಂಗೆ ಗೇಣಿ ಮೇಲೆ ಗೆದ್ದೆಲ್ಲ ಮಾಡುವಾರ. ಆಗಳಿಕೆ ಹ್ಯಾಂಗ ಕೇಳದಿದ್ರೆ ಈ ಗೆದ್ದಿನ ಮೊದಲು ಮುಂಚೆ ಹೋಗಿ ಒಂದು ಈಗ ಒಬ್ರು ಹೂಡ್ರನ್ ಮಾಡಿ ಯಾರು ಸುತ್ತ ಅದು ಮತ್ತೆ ಅದಕ್ಕೊಂದು ಲಿಖಿತ ಅಂದ್ರೆ ಏನು ಲಿಖಿತ ರೂಪದಲ್ಲ ಲಿಖಿತದಂಗೆ ಆ ಗೆದ್ದಿ ಈ ಸಲ ನೀವೇ ಬ್ಯಾಸಾಯ ಮಾಡುದಂದ್ರೆ ಕ್ರಮ. ನೀವೀಗ ನಿಮ್ಮ ಮನೆಯವ್ರು ತಕೊಂಡೋಗಿ ಗೆದ್ದಿ ಯಾರು ಸುತ್ತು ಹೂಡ್ರಿ ಅಂದ್ರೆ ನಿಮಗೆ ಆ ವರ್ಷ ಸಾಗುವಳಿ ಮಾಡುಕ್ ಬೇರೆ ಯಾರು ಮಾಡುಕಿಲ್ಲ. ಹಾ, ಬೇರೆ ಯಾರು ಅದನ್ನ ಹಿಡುಕಿಲ್ಲ ಗೇಣಿ ಹಿಡುಕಿಲ್ಲ ಹಾಗೆ ಆರು ಸುತ್ತು ಗೆದ್ದಿಯನ್ನು ಹೂಡಿ ಈ ಹೊಟ್ಟೆ ಸುಡುದು ಗೆದ್ದೆ ಸರಿಯಲ್ಲಿ ಮಿಗ್ಲಿ ರಾಶಿ ಆಯ್ಕೆ. ಮಿಗ್ಲಿ ಅಂದ್ರೆ ಬ್ಯಾಸ ಸಂಖ್ಯೆ ಸರಿ ಮಿಗ್ಲಿ ಅಂತಿಲ್ಲ ನಾವು ಮಿಗ್ಲಿ ಆಯ್ಕೆ. ಮಿಗ್ಲಿ ಹಂಗೆ ಐದು ಏಳು ಒಂಬತ್ತು ಹಿಂಡಿ ಹೊಟ್ಟು ಹಾಕುದು ಗೆದ್ದೆಗೆ ಉದ್ದಕ್ಕು. ಆ ಹೊಟ್ಟಿನ ಎದ್ರೆ ಒಂದು ಅಷ್ಟೇ ಹಿಂಡಿ ಗೊಬ್ಬರ ಹಾಕುದು ಒಂದು ಏಳಾರು ಏಳು ಒಂಬತ್ತಾರು ಒಂಬತ್ತು ಹಾಗೆ. ಕಡೆಗೆ ಅದಕ್ಕೆ ಮನೆಯಿಂದ ಒಂದು ಸೂಡಿ ಹಚ್ಕೋಬ್ದು. ಈ ಹೊಟ್ಟೆ ಹಾಕುದಕ್ಕೂ ಒಂದು ಕ್ರಮ ಇತ್ತು. ಹೊಟ್ಟೆ ಯಾವುದು ಹೊಟ್ಟಾತಿಲ್ಲ. ಈಗ ನಾವು ಇದನ್ನು ಮಾಡೋದು ಯಾವುದು ಹಗ್ಗಿನ ತಿಂಗಳಂಗೆ ಹೌದಾ. ಹಗ್ಗಿನ ತಿಂಗಳು ಅಂತ ಹೇಳಿದ್ರೆ ಸುಗ್ಗಿ ಬೆಳಿ ಬೆಳೆದ್ದು ಹೊಟ್ಟದಕ್ಕೆ ಆತಿಲ್ಲ. ಹಿಂದಿನ ಕಾಲ ಬೆಳೆದ್ ಕಾತಿದೆ ಹೊಟ್ಟಾಯ್ಕ ಅದಕ್ಕೆ. ಹಾ, ಕಾತಿದೆ ಚೆಟ್ಟೋ ಹೊಟ್ಟೋ ಎಂತ ಇದ್ದಾದ್ರೆ ಕಾತಿ ಕೊಯ್ಲಿಂದ ಬೆಚ್ಕೊಂಡಿರ್ಕ ಒಂದ್ ಸ್ವಲ್ಪ.
2: ಹೊಟ್ಟಂದ್ರೆ
3: ಈ ದುಂಬ ಭತ್ತ ಜಪದಲ್ಲ ದುಂಬ ಚೆಟ್ಟ ಗೆದ್ದಿದೆಲ್ಲ ತಲೆ ಸಿಕ್ಕತ್ತಲ್ಲ ಈ ನಮ್ಮ ಭತ್ತ ಬಡ್ದಾಗಳಿಕೆ ಜಪದಾಗಳಿಕೆ ಅದ್ರದ್ದು
2: ಅದನ್ನ ಜಾಗೃತಿ ಮಾಡಿ
3: ಇಟ್ಕೊಂಡ್ಕೊಂಡಳಿ ಕ್ರಮ ಮುಂಚೆ. ಈಗ ಹಂಗಿಲ್ಲ ಬಿಡಿ, ಈಗೆಲ್ಲ ಮಿಷನ್ ಬಂತೆಲ್ಲ ಪಿಂಡಿ ಕಟ್ಟಿ ಹತ್ತು ಅದೆಲ್ಲ ಕಾಲವೇ ಬದಲಾಯ್ತು. ಇದು ನಾವು ಹಳೆ ಕರ್ತ ಹೇಳುದಾರೆ, ಹೊಸ ಕರ್ತಲ್ಲ ಇದೆಲ್ಲ ಹಳೆ ಕರ್ತ. ಹಳೆ ಕರ್ತದ ಕ್ರಮ ಅಂದ್ರೆ ಹಿಂಗೆ ಒಟ್ಟ ಇದ ಕಾತಿದನ್ನ ಒಂದು ಹಿಂಡಿ ಎಲ್ಲ ಹಾಕಿ ಕಣ್ಣಿ ಮನೆಯಿಂದ ಒಂದು ಸೂಡಿ ಹಚ್ಕೋಬಾಪದು. ಯಾಕೆ ಅದಕ್ಕೆ ಬೆಂಕಿ ಕೊಡ್ಕಲ್ಲ, ಹೊಟ್ಟು ಸುಡ್ಕಲ್ಲ. ಆ ಹೊಟ್ಟು ಸುಡು ಸುರಿಗೆ ಬೆಂಕಿ ಹಚ್ಕೋಬ ಸುರಿಗೆ ಅದು ಹ್ಯಾಂಗ ಕೇಳದಿದ್ರೆ, ಈ ದೀಪಾವಳಿ ಹಬ್ಬ ಕೈಲಿ ಯಾವುದೇ ಹಬ್ಬ ಕೈಲಿ ನಾವು ಸುಡು ಸುರಿಗೆ ಸೂಡಿ ಹಚ್ಚು ಸುರಿ ಹ್ಯಾಂಗ ಮಾಡ್ಕೊಂಡಿದ್ರೆ ಮನೆಯಂಗ್ ಮೊದಲು ಚುಮ್ಣಿ ಹಚ್ಚಕ್ಕೆ ಚುಮ್ಣಿ ಹಚ್ಚಿ ಚುಮ್ಣಿಯಿಂದ ಸೂಡಿ ಹಚ್ಚಕ್ ಸೂಡಿ ಹಚ್ಚಿ ಆ ಚುಮ್ಣಿನ ವಾಪಸ್ ನಂಗ್ಸಕ್ ನಂಗ್ಸಿ ಆ ಸೂಡೆಂಗ್ ಪುನಃ ಆ ಚುಮ್ಣಿನ ಉಳ್ಸಕ್ ಹಿಡ್ಸಕ್ ಇದೊಂದು ಕ್ರಮ. ಇದು ಮಾಡಿ ಯಾರ ಮೇಲೆ ಕಡೆ ನಾವು ಆ ಬೈಲಿಗೆ ಹೋಗಿ ಆ ಹೊಟ್ಟಿತ್ತಲ್ಲ ಹೊಟ್ಟಿನ ರಾಶಿಗೆಲ್ಲ ಬೆಂಕಿ ಹಾಕಿ ಸುಟ್ಟಿಕ್ಕಿ ಆ ಸೂಡಿನಲ್ಲೇ ಬಿಸಾಡಿ ಬಾಪಕ್ಕಿಲ್ಲ ಆ ಬೆಂಕಿ ಹಾಕಿ ಬಾಪಕ್ಕಿಲ್ಲ ವಾಪಸ್ ಮನೆ ತಕ ಬರ್ಕ್ ಮನೆ ತಕ ಬಂದು ಅದನ್ನ ಅಗ್ನಿ ಹಾಕು ಉರು ಅಗ್ನಿ ಒಲಿಗೆ. ಹಾ, ಮನೆ ಒಲಿಗೆ ಅದು ಇಡೀ ಸೂಡಿ ತಕೊಯ್ ನುರಿದಿರು ಒಂದ್ ತಡ್ಕಾರು ಅದ್ರಾಗ ಒಂಚೂರು ಎಳಿ ತೆಗೆದಾರು ಮನೆ ಒಲಿಗೆ ಹಾಕುದು ಒಂದು ಕ್ರಮ. ಇದು ಹೊಟ್ಟು ಸುಡುದು
2: ಅಲ್ಲ, ಇದ್ರ ಹಿಂದಿನ ಉದ್ದೇಶ ಎಂತ ಅಂದ್ರೆ ಚಿಮ್ಣಿ ಹಚ್ಚುದು ಚಿಮ್ಣಿ ನೆಂಗ್ಸುದು
3: ಅಂದ್ರೆ
2: ವಾಪಸ್ ಅದ್ರಲ್ಲಿ ಹಚ್ಚುದು
3: ಅದ್ರ ಹಚ್ಚುದು ಅಂದ್ರೆ ಅದ್ರದ್ದು ಹಿಂದಿನ ಕ್ರಮ ಗೊತ್ತಿಲ್ಲ ನನಗೆ ಯಾಕೆ ಮಾಡ್ತೀರಿ ಅನ್ನೋದು. ಅಂದ್ರೆ ಒಂದು ಮನೆಯಿಂದ ಒಂದು ಅಗ್ನಿ ತಕೊಂಡು ಹೋಗಿ ಮತ್ತೆ ಪುನಃ ಅದನ್ನ ಇದು ಮಾಡ್ತಲ್ಲ ಮತ್ತೆ ಪುನಃ ಉರ್ಸುದು ಮನೆಯ ಜ್ಯೋತಿಯನ್ನ ಬೆಳಗುದು
2: ಒಂದು ಕ್ರಮ
3: ನಂಗ್ಸುಕಾಗಂಬ ಒಂದು ಕ್ರಮ ಇರಬಹುದೇನು, ಹಂಗೇನಾದ್ರು ಒಂದು ಕ್ರಮ ಇದ್ದಿರಬಹುದು. ಹಂಗೆ ಮಾಡಿ ಆದ್ಮೇಲೆ ಕಡೆಗೆ ಅದನ್ನ ನಾವೆಲ್ಲ ಮಾಡಿ ಹೊಟ್ಟೆಲ್ಲ ಸುಟ್ಟಿ ಬಂತಲ್ಲ. ಈ ಹೊಟ್ಟು ಸುಡ್ಕರ್ ಮುಂಚೆ ಈಗ ನೀವು ಕಾತಿ ಕೊಯ್ಲು ಮಾಡ್ರಿ ಮನೆಗೆ ಒಂಚೂರು ಹೊಟ್ಟು ಉಳಿದಿತ್ತು ಅಥವಾ ಸುಗ್ಗಿದ್ ಮಾಡ್ರಿ ಅಂತದೇ ಇದ್ದಿತ್ತು ಅದನ್ನ ತಕೊಂಡು ಹೋಗಿ ಯಾವ ಗೆದ್ದೆಗೂ ಸುಡುಕಿಲ್ಲ. ಈ ಆರೂಢ ಹಬ್ಬದ ದಿವಸ ಗೆದ್ದಂಗೆ ನಾವು ಹೊಟ್ಟು ಸುಡ್ಕಿದ್ರೆ ಮುಂಚೆ ಗೆದ್ದಂಗೆ ಎಂತದ್ನು ಸುಡುಕಿಲ್ಲ, ಆ ಗೆದ್ದೆ ಬೆಂಕಿ ತಾಗಿಸುಕಿಲ್ಲ. ಹಿಂದಿನ ಕ್ರಮ ಆರೂಢ ಹಬ್ಬದ ದಿವಸ ಏಗಳಿಗೆ ನಾವು ಹೊಟ್ಟು ಸುಡ್ತೋ ಅದ್ರ ಪಾಡಿ ಮೇಲೆ ಗೆದ್ದಿ ಸುಡ್ ಮಾಡಿ ಬೆಚ್ಚುದು ಇನ್ನೊಂದು ಬೆಚ್ಚುದು ಸುಡುದು ಎಡುವುದೆಲ್ಲ ಮಾಡ್ಲಾಕ್ ಅಲ್ಲಿ ಯಾರಿಗೂ ಗೆದ್ದಿ ಬೆಂಕಿ ಹಾಕುಕ್ಕಿಲ್ಲ. ಹಿಂದಿನ ಕ್ರಮದ ಆರೂಢ ಹಬ್ಬ ಶುರು ಆಯ್ತು. ಆರೂಢ ಹಬ್ಬದಂಗೆ ನಾವು ಇದೆಲ್ಲ ಮಾಡ್ತೀವಿ. ಈಗ ಬೀಜ ಮೂರ್ತೆಲ್ಲ ಮಾಡ್ತೀವಿ. ಆರು ಹುಡಿ ಬತ್ತರಲ್ಲ ಆರು ಹುಡಿ ಬಪ್ದು ಹೋರೆಂಗೆ ಹೋರೆಂಗೆ ಆರು ಹುಡಿ ಬರುವಂಗೆ ಒಂದು ಹಾಡಿತ್ತು ಅದಕ್ಕೆ. ಆರು ಹುಡಿ ಬರುವಂಗೆ ಯಾರಮ್ಮ ನೀವಿಲ್ಲಿ ತಾರೆ ಬಿಂದಿಗೀಯ ತಾರೆ ಬಿಂದಿಗೀಯ ತಕ್ಕಂಡು ನಮ್ಮ ನೀ ಕೋಣಾನ ಸಿರಿಪಾದ ತೊಳಿ ಬನ್ನಿ ಅಂದ್ರೆ ಆ ಹೋರಿಗೂ ಒಂದು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಕಣಿಗೆ. ಹೋರಿ ಕಾಲೆಲ್ಲ ತೊಳಸುದೆಲ್ಲ ಕ್ರಮ ಇತ್ತು.
2: ಸಿರಿಪಾದ
3: ಸಿರಿಪಾದ ಸಿರಿಪಾದ ಅಂತ ಹೇಳಿದ್ರೆ ನಾವು ಕೃಷಿಯನ್ನ ಅವಲಂಬಿತ ಜೀವನ ನಮ್ದು. ಕೃಷಿಗೆ ಹೋರಿ ಅವಲ್ಲದೆ ನಾವು ಹ್ಯಾಂಗೆ ಅಂತೇಳಿ ನಾವು ಒಂದು ಹಾ ದೇವ್ರೇ ನಿಜವಾಗಿ ದೇವ್ರೇ ಅಪ್ಪ ನಾವು ಒಂದು ಹೊತ್ತಿನ ಊಟ ತಿನ್ನಕಾರು ಆ ಕ್ವಾಣ ಅಲ್ದಿರ ನಮ್ಗೆ ಏನ್ ದಿಕ್ಕಿತ್ತು. ಅದರಿಂದ ಮುಖಾಂತರವೇ ಗೆದ್ದಿಯೆಲ್ಲ ಉಳುಮೆ ಮಾಡಿ ಅಂದ್ರೆ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿರ್ ಆ ದಿವಸ ನಮ್ಗೆ ಸ್ಥಾನ ಕೊಟ್ಟಿರ್
2: ಭಾವ ಎಷ್ಟಿದೆ
3: ಎಷ್ಟಿತ್ತು ಕಾಣಿ. ನಾವು ಅವಿಂದ ನಾವು ಅಂಬದ್ನೆ ಒಂದು ಕ್ವಾಣನ ಸಿರಿಪಾದ ತೊಳಸ್ಕಾರೆ ಕಣಿ ಅದನ್ನ ಅಷ್ಟೊದಿ ನಾವೆಲ್ಲ ಅಹಂಕಾರವನ್ನು ಬಿಟ್ಟಿರ್ಕ. ಹಾ, ಅವಕ್ಕೆ ಮೊದಲು ನಾವು ಶರಣಾಯ್ಕೆ ಇವಿಂದ ನಾವು ಒಂದಳಿ ಅಂತ ಒಂದಿದ್ದು ಅವು ಸಿರಿಪಾದವನ್ನ ತೊಳಸಿ ಅಂದಳಿ ಹೇಳಿ ಒಂದೊಂದು ಹಾಡಂಗಿತ್ತು. ಅಂದ್ರೆ ಸಿರಿಪಾದ ತೊಳಸ್ತಿದ್ದೀರ ಮುಂಚಿನ ಕಾಲದ ಮೊದಲು ಮುಂಚಿನದಲ್ದ ಹುಂಟಿ ಈಗ ಮಾಡುದು ಅಷ್ಟೇ ಮೊದ್ಲಲ್ಲ ಅದ ಶುರು. ಕಡೆಗೆ ಅದನ್ನೆಲ್ಲ ಮಾಡಿ ಆಯ್ತು. ಕಡೆಗೆ ಈ ಕ್ರಮ ಆದ್ಮೇಲೆ ಅದು ಆರೂಢ ಹಬ್ಬ ಹತ್ತು ದಿನಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬಂಗೆ ಇದು ಬತ್ತತ್ತು ಹತ್ರವಾದಿ ಹಬ್ಬ.
2: ಹತ್ರವಾದಿ,
3: ಹತ್ತರ ಅವಧಿ, ಹತ್ತು ಆಪ್ಸರಿ ಅದನ್ನ ಹೇಳೋದ ಹಾಗೆ. ಹತ್ರವಾದಿ ಹಬ್ಬ, ಹತ್ರವಾದಿ ಹಬ್ಬ ಅಂದ್ರೆ ಪಕ್ಕನೆ ಯಾರಿಗೆ ಅಂದ ಜಾತಿಲ್ಲ, ಹತ್ರವಾದಿ ಹತ್ರವಾದಿ ಅದನ್ನ ಬಿಡಿಸಿಕೊಂಡ್ರೆ ಅದು ಹತ್ತರ ಅವಧಿ. ನಾವು ಕುಂದಾಪುರದಾರ ಪಾಸ್ಟ್ ಹೇಳೋಕೆ ಹೋಗಿ ಅದು ಹಂಗೆ ಹಬ್ಬ. ಹತ್ರವಾದಿ ಹತ್ರವಾದಿ ಹಬ್ಬಕ್ಕೆ ಏನು ಮಾಡ್ತಾರೆ ಕೇಳೋದಿದ್ರೆ, ಈ ವರ್ಷ ನಾವು ಗೆದ್ದಿ ಬೀಜ ಹಾಕಲ್ದೆ ಇನ್ನೀಗ ಗೆದ್ದಿ ಬೀಜ ಹಾಕು ಸುರಿಗೆ ಯಾವ್ದಾರು ಮನೇದು ನಮ್ದು ಯಾವ್ದಾರು ಒಂದು ಗೆದ್ದೆ ಅಗೇಡಿ ಮಾಡು, ಗೆದ್ದೆ ಅಗೇಡಿ ಗೆದ್ದಿರತ್ ಕಾಣಿ ಹೆಚ್ಚಾಗಿ ಅದ್ರಂಗೆ ಮಾಡುದು. ಅಗೇಡಿ ಗೆದ್ದಂಗೆ ಈಶ ಆಗ್ನೇಯ ಮೂಲಿ, ಈ ಆಗ್ನೇಯ ಮೂಲ್ಯಂಗೆ ಎಂತ ಮಾಡ್ತಾರೆ ಕೇಂದ್ರದಿದ್ರು, ಒಂದು ಹಾರಿ ತಕೊಂಡು ಅದು ಹಾಗೆ ಬೆಳಗಿನ ಜಮ ಬೇಗ ಎದ್ದ ಒಂದು ಮಿಂದ ಒಂದು ಪಾತ್ರಕ್ಕೆ ಒಂದಿಷ್ಟು ಭತ್ತ ಹಾಕೊಂಡು ಬೀಂಜದ ಭತ್ತ ಹಾಕೊಂಡು ಗೆದ್ದಿದ್ದು ಒಂದು ಬದಿ ಕಡ್ದ ಕೊಚ್ಚಿ ಸಾಫ್ ಮಾಡಿ ಕೊಚ್ಚಿ ಆಗ್ನೇಯ ಮೂಲ್ಯಂಗೆ ಕೊಚ್ಚಿ ಅದಕ್ಕೆ ಮೂರು ಮುಷ್ಟಿ ಭತ್ತ ಹಾಕೋದು, ಹಿಂಗೆ ತಳ್ಳೋದು, ತಳ್ದು ಅದ್ರ ಮೇಲೆ ಪುನಃ ಮಣ್ಣನ್ನು ಹಾಕಿ ಬಿಡೋದು. ಮಣ್ಣನ್ನು ಹಾಕಿ ಅದಕ್ಕೊಂದು ನಮಸ್ಕಾರ ಎಲ್ಲ ಮಾಡ್ಕೊಂಡು ಗೈಡಿ ದೇವರಿಗೆಲ್ಲ ಹೇಳ್ಕಂ ಈ ವರ್ಷದ ಬೆಳೆ ಶುರು ಮಾಡತ್ತೆ, ಒಳ್ಳೇದು ಆಯ್ಲಿ ದೇವರೇ, ಏನು ತೊಂದರೆ ಆಗಿದ್ದಂಗೆ ಒಳ್ಳೆ ರೀತಿ ನಡೀಲಿ, ನಡೆಸಿ ಕೊಡಿ ದೇವರೇ ಅಂತ ಕೇಳ್ಕಂದು ಕಡೆ ನಾವು ಬೆಳೆದ ಭತ್ತನು ಗೈಡಿ ಕೊಡು ಕ್ರಮ ಇತ್ತು ನಮ್ಮಲ್ಲೆಲ್ಲ, ಅದನ್ನೆಲ್ಲ ಬೇಡ್ಕಂತ ಕಡಿಕದಾದ್ಮೇಲೆ ಅದು ಅದು ಹತ್ರವಾದಿ ಹಬ್ಬ. ಈ ಹತ್ರವಾದಿ ಹಬ್ಬಕ್ಕೆ ಹಿಂದಿನ ಕಾಲದಂಗೆ ಹತ್ತು ಬಗೆ ಪದಾರ್ಥ ಮಾಡ್ತಿದ್ದೀರ ಅಂದ್ರೆ ಕೆಲವರು ಹೇಳುದು, ಆರೂಢ ಹಬ್ಬಕ್ಕೆ ಆರು ಬಗೆ, ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಎಲ್ಲ ಮಾಡ್ತಿದ್ದೀರ ಅಂದಲ್ಲಿ ಒಂದು ಮಾತಿನಷ್ಟಕ್ಕೆ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಕಡಿಕೆ ಈ ಹತ್ರವಾದಿ ಹಬ್ಬಕ್ಕೆ ಆ ಬೀಜ ಮುಹೂರ್ತ ಮಾಡ್ತಾರಲ್ಲ, ಅದ್ರ ಹಿನ್ನೆಲೆ ಏನಂದ್ ಕೇಂದಾಗಳಿಕೆ ನಾವು ಈ ವರ್ಷದ ಬೀಜವನ್ನು ತೆಗೆದಿಡತ್ತೆ ಗೆದ್ದಿಗೆ ಯಾವ್ದು ಬೀಜ ಬೇಕಂದಳಿ ಒಂದೊಂದಕ್ಕೆ ಒಂದೊಂದು ನೆಲ್ಲು ಇತ್ತು. ಹೌದಲ್ದೆ ಈಗ ನಾವು ಕಾತಿಗೆ ನೆಲ್ಲು ಬೇರೆ, ಸುಗ್ಗಿ ನೆಲ್ಲು ಬೇರೆ, ಕೊಳಕಿ ನೆಲ್ಲು ಬೇರೆ, ಹಿಂಗೆಲ್ಲ ಇತ್ತು. ಒಂದಕ್ಕೆ ಎಲ್ಲದಕ್ಕೂ ಒಂದೇ ಆತಿಲ್ಲ, ಆಯಾ ಮಳೆಗಾಲಕ್ಕೆ ಬಪ್ಪ ಅಂತದ್ನ ಲಗ್ತಾಯಿ ಅದನ್ನು ಹಾಕ್ತಾರೆ. ಈಗ ಆ ಇದ್ರದ್ದು ಅದಕ್ಕೀಗ ನಾವು ಈಗ ಇದು ಮಾಡೋದು ಯಾವುದು, ಕಾತಿ. ಕಾತಿ ಮಾಡೋ ಸರಿ ಆ ಬೀಜನ ಹಾಕತ್ತಲ್ಲ ಮೊದಲು, ಹಿಂಗೆ ಹಾಕಿ ಕಾಮ್ದು ಒಂದು ಲೆಕ್ಕದ ವೈಜ್ಞಾನಿಕವಾಗಿ ಕಾಮ್ಕೊಂಡ್ಸರಿ ಅದು ಬೀಜದ ಪರೀಕ್ಷೆ ಸಮೇತ ಹೋದವ್ರು. ಆ ಬೀಜ ಹುಟ್ಟುತ್ತಾ ಇಲ್ಲ ಅಂದ್ ಮುಂಚೆ ಹಾಕಿ ಪರೀಕ್ಷೆ ಒಂದು ಮಾಡಿ ಕಾಮಂತ ಕ್ರಮ. ಒಂದ್ ವೇಳೆ ಅದೆಲ್ಲರೂ ಹುಟ್ಟದಿರಿ ಬೀಜ ಬದಲಾರು ಮಾಡ್ಲಕ್ಕಲ್ದ, ಅಲ್ದೆ ಇದ್ರ ಅಷ್ಟು ಬೀಜ ತಕೊಂಡು ಆಗೇಡಿ ಪೂರ ಬಿಕ್ಕಿ ಯಾರ ಮೇಲೆ ಅದು ಬೆದಿಯು ಬತ್ತಿಲ್ಲ ಇತ್ತು, ಮನೆಗೆ ಇದ್ರ ಓರ್ಲಿ ಹಾಕಿ ಕುಟ್ಟಿ ಉಣ್ಲಕ್ಕಿ ಇತ್ತು, ಉಂಡಿದ್ದಂಗೂ ಆಯ್ತು, ಬೆದಿಯು ಬತ್ತಿಲ್ಲ ಅಲ್ದ ಹಾಳತ್ತಲ್ಲ, ಅದೊಂದು ಪರೀಕ್ಷಾ ಕ್ರಮ ಹೌದಾ ಇದೆ ತಮ್ರ. ಕಡೆಗೆ ಈ ಹತ್ರವಾದಿ ಎಲ್ಲ ಹಬ್ಬ ಆದ್ಮೇಲೆ ಹಾಂಗೆ ಮಳೆಗಾಲ ಎಲ್ಲ ಶುರು ಆಗ್ತಲ್ಲ, ಆಗಳಿಕೆ ಎಲ್ಲ ಬದಿ ಎಲ್ಲ ಗೆದ್ದಿ ಮುಲ್ಲಿ ಗಿಲ್ಲಿ ಎಲ್ಲ ಕೊಚ್ಚಿ ಹೊದ್ ಮಾಡಿ ಇದು ಮಾಡಿ ಹಾಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ನಮ್ಮ ನಮ್ಮನೆ ಮಾಡ್ತಿದ್ದೀರಿ. ಈಗ ಟಿಲ್ಲರ್ ಟ್ಯಾಕ್ಟ್ರಿ ಅವೆಲ್ಲ ಬಪ್ಪಕ್ಕೆ ಹೋಯ್ ಅದನ್ನೆಲ್ಲ ಕೇಮಕ್ಕಿಲ್ಲ ಆ ಕ್ರಮ ಏನು ಗೊತ್ತಿಲ್ಲ. ಒದ್ದು ಮುಲ್ಲಿ ಅಂತ ಕಿಚ್ಚಿಡ್ರಿ ಇಲ್ಲ ಇಪ್ಪದಿ ಹಾಂಗೆ ಒಂದೇ ಭತ್ತ ಒಂದೇ ಆಗೇಡಿ ಹುಡ್ತಾ ಒಂದೇ ಬೀಜ ಹಾಕ್ತಾ. ಮುಂಚೆ ಹಾಂಗಲ್ಲ, ಇವತ್ತು ಈ ದಿವಸದಾಗ ಹ್ಯಾಂಗೆ ಕೇಳಿದ್ರೆ ಟಿಲ್ಲರ್ ನನಗೆ ಪುರ್ಸೋತ ಆ ದಿವಸ ಆಗಳಿಕೆಲ್ಲ ದಿನ ಗಳಗಿ ಹೊತ್ತಲ್ಲ ಕಾಂತಿದ್ದೀರ ಇಂತಿಂಥ ಮಳೆಗೊಂದು ಬೆಳೆದು ಐತಿ, ಇವತ್ತವ ಈ ಬೈಲಿಗೊಂದು ಟಿಲ್ಲರ್ ತಕ ಬಂದ ಅಂತ ಹೇಳ್ರಿ ಇವ್ನ ಕೆಲ ಇವತ್ತು ದಿನ ಒಳ್ಳೇದಿಲ್ಲ, ಇವತ್ತು ಆತಿಲ್ಲ ನಾಳೆಗಂದ್ರೆ ನೀವು ಕೊಚ್ಚಿ ಆಗಿಡಿ ಹಾಕಣಿ ನಮ್ಗೆ ಆತಿಲ್ಲ ನಂಗೆ ಬೇರೆ ಬದಿ ಹೋಯ್ಕಂತ್ರ. ಈಗ ಹಾಂಗೆ ಕೊಯ್ ಒಂದೇ ಅರ್ಕಲ್ ಕೀಳುದು ಒಂದೇ ಆಗೇಡಿ ಹೂಡುದು ಒಂದೇ ಬೀಜ ಚೊಲ್ಲುದು ಹಾಂಗೆ
2: ಮಾಡ್ತಾರೆ.
3: ಅರ್ಕಲ್ ಕೀಳುದು ಅಂತ ಹೇಳ್ರಿ ಈಗ ಮುಂದೆ ಹೇಳ್ತೀನಿ ನಾ ಮಾತಾಡ್ತೀವಿ ಗೆದ್ದಿಗೆ ಜಡ್ಡಿರತ್ ಕಣಿ ಅದನ್ನ ತೆಗೋದು. ಈ ಆಗಳಿಕೆ ಅಂತ ಮಾಡ್ತಿದ್ರು ಕೇಳಿದ್ರೆ ಈ ಮೊದಲಿಗೆ ಅಗೇಡಿ ಮಾಡುವ ಹಿಂದಿನ ಕಾಲದಾಗಂಬ್ರು ಬಹಳ ಹಿಂದೆ ಒಂದ್ ಅಗೇಡಿ ಮಾಡ್ಕರ 14 ಸಲ ಹುಂಟಿ ಮಾಡ್ತಿದ್ದೀರ ಆಲೋಚನೆ ಮಾಡಿ. ಹಾ ಈಗ ಇಡೀ ಅಷ್ಟು ಗೆದ್ದಿನ 14 ಸಲ ಹೂಡ ಅದನ್ನ ಗೆದ್ದಿ ಯಾರು ಮಾಡುವಾರ ಇಲ್ಲೇನು ಒಂದು ಅಗೇಡಿ ಮಾಡು ಗೆದ್ದಿನೇ 14 ಸಲ ಹುಡ್ತಿದ್ರು. ಅಗೇಡಿ ಅಂದ್ರೆ ಅಷ್ಟು ಜಾಗೃತಿ ಮಾಡ್ತಾರೆ ಯಾಕೆ ಗೊತ್ತಾ, ಅಗೇಡಿನ ನಾವು ಜಾಗೃತಿ ಮಾಡೋದು ಯಾಕೆ ಕೇಳದಿದ್ರು ಅದ್ರಂಗೆ ನಾವು ಇದು ಹಾಕಣಿಕೆ ಅಂತಂದು ಹೇಳ್ರೆ ಸಾಗುವಳಿ ಮಾಡೋ ಸರಿಗೆ ಇದು ಹಾಕತ್ತ ಬೀಜ ಹಾಕತ್ತ ಆ ಬೀಜ ವಕ್ಸಸಿ ಲಾಯ್ಕಾರ ಮಾತ್ರ ಅಲ್ಲದೆ ನಾವು ನಟ್ಟದ ಲಾಯ್ಕ ಆಗ್ತದೆ. ಅದಕ್ಕೋಸ್ಕರ ಅದು ಒಳ್ಳೆ ಪೌಷ್ಟಿಕಾಂಶ ಇರ್ಕ ಅದಕ್ಕೆ ಗಿಡಕ್ಕೆ ಯಾವ್ದು ಕಾಳಿ ಗಿಳಿ ಬಪ್ಪಕ್ಕಾಗಂದೇಳಿ ಮಣ್ಣನ್ನು ಅಷ್ಟು ಕೊಳಸಿ ಹದ ಮಾಡಿ ಅಷ್ಟು ಸಾಫ್ ಮಾಡಿ ಹಾಕಂತಿದ್ದೀರಿ.
2: ತುಂಬಾ ಜಾಸ್ತಿ ಕೇರ್ ಅಲ್ಲ,
3: ಜಾಸ್ತಿ ಕೇರ್ ಮಾಡ್ತಿದ್ದೀರಿ. ಆಗಳಿಕೆ ಹಾಗೆಲ್ಲ ಮಾಡ್ಕೊಂಡು 14 ಸುತ್ತಲ್ಲ ಹೂಡಿ ಮಾಡ್ತಾ ಇದ್ದೀರ. ಆಗಳಿಕೆ ಅದಕ್ಕೂ ಮುಂಚೆ ಆಗಳಿಕೆಲ್ಲ ಹಳ್ಳಿ ರಾಗಿ ಅಂದಾಳಿ ಎಲ್ಲ ಮಾಡ್ತಿದ್ದೀರ ಅಮ್ರ. ಈ ಹಳ್ಳಿ ರಾಗಿ ಅಂದಾಳಿ ಹೇಳದಿದ್ರೆ ಈ ಸಮಯ ಇದಿಗೆ ಯಾವ್ದು ಈ ಬ್ಯಾಸಿ ತಿಂಗಳು ಹೊಗ್ಗಿನ ತಿಂಗಳು ಇಲ್ಲ ಇದೆ ಹೊಗ್ಗಿನ ತಿಂಗಳು ಗಳಿತಲ್ಲ ಈ ಹೊಗ್ಗಿನ ತಿಂಗಳು ಅಕೇರಿಗೆ ಬ್ಯಾಸಿ ತಿಂಗಳು ಮೊದಲಿಗೆಲ್ಲ ಈ ಹೊಳೆಗಿದ್ದದ ನೀರಿಲ್ಲ ಆಗಲಿ ಮೋಟರ್ ಗೀಟ್ರಲ್ಲ ಇಲ್ಲ ಹೊಳೆಗಿದ್ದದ ನೀರಿಗೆ ಎಲ್ಲ ಕಟ್ಟ ಹಾಕಂತಿದ್ದೀರಲ್ಲ ಆ ನೀರನ್ನು ಮಗ್ದ ಗೆದ್ದಂಗೆ ನೀರು ತುಂಬಿಸಿ ಜಡ್ ಅರ್ಕಲ್ ಕೀಳು ಅರ್ಕಲ್ ಅಂತ ಹೇಳ್ರಿ ನೀವು ಎಂತ ಕೇಳ್ರಿ. ಈ ಗೆದ್ದಂಗೆ ಈಗ ಸಾಗುವಳಿ ಆದ್ಮೇಲೆ ಈ ಪಸಿಗೆಲ್ಲ ಜಡ್ ಹುಲ್ಲೆಲ್ಲ ಬೆಳಕಿರತ್ ಕಾಣಿ ಆ ಹುಲ್ಲನ್ನೆಲ್ಲ ಹೊಡಿ ಹೂಡ್ಕಲ್ದ ಅದಕ್ಕೆ ಅರ್ಕಲ್ ಕೀಳುದು ಅಂತ ಹೇಳುದು. ಆ ಮೇಲಿದ್ದ ಮಣ್ಣನ್ ಒಂದ್ ಸಲ ಹದ ಮಾಡ್ತಾರೆ ಕಾಣಿ ಅದನ್ನೆಲ್ಲ ಕೌಂಚ್ ಬೀಳುವಾಗ ಮಾಡುದಿಲ್ಲ ಆ ಮೇಲಿಂದ ಕೊಚ್ಚಿ ಅದು ಕೌಂಚ್ ಬೀಳೋದಕ್ಕೆ ಅದಕ್ಕೆ ಅರ್ಕಲ್ ಕೀಳುದು ಫಸ್ಟ್ ಸಾಲನ್ ಅಂತ ಹೇಳ್ತಾರೆ. ಆ ಅರ್ಕಲ್ ಕೀಳುವಂಗ ಆಗಳಿಕ್ಕಿಂತ ಹಳ್ಳಿರಾಗಿ ಮಾಡುವಾರ ಗೆದ್ದಂಗೆ ನೀರ್ ನಿಲ್ಸ್ಕೊಂಡೆ ಅರ್ಕಲ್ ಕೀಳುದು ಅಮ್ರ ಅದು ನೀರ್ ನಿಲ್ಸ್ಕೊಂಡು ಕಡೆಗೆ ಅದನ್ನೆಲ್ಲ ಸಾಫ್ ಮಾಡಿ ಹೂಡಿ ಜಡ್ಡೆಲ್ಲ ಕೊಳಸಿ ಬೇರೆ ಬೇರೆ ಸಲ 3-4 ಸಲ ಎಲ್ಲ ಹಿಂಗೆ ಹಿಂಗೆ ಹೂಡಿ ಹೂಡಿ ಹೂಡಿ ಕಡೆಗೆ ಅದು ಕೊಳತ ಆರ್ಮೇಲೆ ಅದಕ್ಕೆ ಅಂತ ಮಾಡ್ತಾರೆ ಬೀಜ ಹಾಕುದು. ಬೀಜ ಹಾಕುದು ಅಂದ್ರೆ ಹಳ್ಳಿರಾಗಿ ಎಲ್ಲ ನೀರಾಗಿಯೇ ಮಾಡುದು, ಹೊಡಿಯಾಗಿ ಅಲ್ಲ ಅದು. ನೀರಾಗಿ ಬೇರೆ ಹೊಡಿಯಾಗಿ ಬೇರೆ.
2: ನೀರಾಗಿ ಅಂದ್ರೆ ಎಂತ
3: ನೀರಾಗಿ ಅಂದಳಿ ಹೇಳದಿದ್ರೆ ಈ ಬೀಜನ ಇವತ್ ನಾವೀಗ ಒಂದು ಯಾವ ಬೀಜ ಅಂತ ತೆಗೀತೀಗ ಗೆದ್ದಿಗೆ ಹಾಕೋಕೆ ಆ ಬೀಜನ ಹಿಂದ ಚೀಲದಂಗ್ ಕಟ್ಟಿ ನೀರನ್ನ ಅನ್ಸುದು
2: ಗೋಣಿ ಚೀಲದಾಗ.
3: ಹಾ
2: ಅಲ್ಲೇ ಬೆದಿ ಬತ್ತ
3: ಹೊಳಿಗೆ ಹಾಕುದ, ಹೊಳಿಗೆ ಹಾಕಿ 24 ಗಂಟೆ ಆಯ್ತು ಅದಕ್ಕೆ.
2: ಇವತ್ತು ಹೊಳಿ ಅಂದ್ರೆ ಅದು ಸಿಹಿ ನೀರಿದ್ದು ಹೊಳಿ.
3: ಹೌದು ಉಪ್ಪು ನೀರು ನಮ್ಮದೆಲ್ಲ ಸಿಹಿ ನೀರಲ್ಲ, ಉಪ್ಪು ನೀರು ಯಾಕ್ರೂ ಹಾತ್ ತಕೊಂಡ್ ಕೊಳಿತಿಲ್ಯ.
2: ನಮ್ಮದೇ ಉಪ್ಪು ನೀರು, ನೀವು ಹೊಳಿ ಅಂದ್ಕೊಳ್ಳಿ ನಮ್ ಗೋಣಿಚೀಲ.
3: ನಿಮ್ ಬದಿಗೆಲ್ಲ ಗುಮ್ಯೋ ಗಿಮ್ಯೋ
2: ನಮ್ಮಲ್ಲೆಲ್ಲ ಇದು ಪಂಪ್ಸೆಟ್ ಟ್ಯಾಂಕ್ ಇತ್ತಲ್ಲ,
3: ಹಾಕಿಬಿಡು. ಹಂಗೆಲ್ಲ ಮಾಡ್ತೀರಿ. ನಮ್ ಬದಿಗೆಲ್ಲ ಚಪ್ ನೀರು ಹೊಳಿ ಅಲ್ದ, ನಾವು ಹೊಳಿಯೋ ತೋಡೋ.
2: ಅಲ್ಲ ಮಾರೆ, ಹೊಳಿಗೆ ಹಾಕುದು ಯಾವ್ದು ಇರದ ಬೊಳಕ ಗಿಳಕ
3: ಹೊಳಿ, ಅದಕ್ಕೊಂದು ಬಳ್ಳಿ ಹಾಕಿ ಕೊಡ್ತಾರೆ.
2: ಕೊಡ್ತಾರ
3: ಹೊಟ್ಟ ಹೊಳಿಗೆ ಹಾಕಿ ಬಂದ್ರೆ ಯಾರ ಮನೆಗೆ ಹಾಕ ಕಡಿಕ ಚೀಲೆಯಲ್ಲಿ ಇರುತ್ತೋ ಇಲ್ಲ, ನಾವು ಇಲ್ಲಿ ಕಡ್ಲಿಗೆ ಬಂತ ಕಡಿಕೆ. ಹಂಗೆ ಅದನ್ನೇ ನೀರಂಗೆ ನೆನ್ಸಿ ಕಡಿಗೆ 24 ಗಂಟೆ ಆಯ್ದು, ಅದೇ ಇವತ್ತು ಹಾಕದ ಹೊತ್ತಿಗೆ ನಾಳೆ ಬೆಟ್ಟ ಹಾಕಿ, ಬೆಟ್ಟ ಹಾಕಿ ಮನೆ ತಕ್ಕ ಬಂದ
2: ಒಂದಿನ 24 ಅವರ್ಸ್.
3: ಹೌದು ಹೌದು, ಅದನ್ನ ಸಾಫ್ ಮಾಡಿ ಅಡಿ ಒಂದು ಕಲ್ಲು ಬೆಚ್ಚಿ ನುಕ್ಕಿ ಸಪ್ಪಂದು ಅತ್ತು ಗೊತ್ತಿತ್ತಲ್ಲ,
2: ನೆಲೆ ಓಡಿಸೋಕಲ್ಲ ಅದನ್ನ
3: ನೆಲೆ ಓಡಿಸೋಕೆ ದರ್ಶನ ಮಾಡೋರು,
2: ದರ್ಶನ ಮಾಡೋರು ಕರೆಕ್ಟ್. ಅದು ಹೆಣ್ಣು ಪಾತ್ರಿಗಳು.
3: ಹೌದು ಹೌದು ಹೌದು, ಅವ್ರ ಕೈ ಹೆಂಗಿರತ್ತ ಅದಕ್ಕೆ ದೇವ್ರ ಒಲ್ಮಿ ಜಾಸ್ತಿ. ದೇವ್ರ ಕೂಡಲೇ ಬತ್ತ
2: ಸ್ಮೆಲ್ ಒಂಥರ ಲಾಯ್ಕ್ ಇರುತ್ತೆ.
3: ಹಾ ಲಾಯ್ಕ್,
2: ಈ ಅವಡಿ ಕಾಳು ಒಣಸೊತ್ತಿಗೆ ಒಣಸಿ ಡಬ್ಬಿಗೆಲ್ಲ ಹಾಕಿಡೋತ್ತಿಗೆ ಅದು ಕುಟ್ಟಿ ಗಿಟ್ಟಿ ಅಂತೆಲ್ಲ ಬರ್ತಲ್ಲ, ಹಾ
3: ಅದು ಅದು ಒಂದು ನಮ್ಮನೆ ಅದು ಬಿರ್ಸದ.
2: ಬಿರ್ಸ ಅಂದ್ರೆ
3: ಬಿರ್ಸ ಅಂದ್ರೆ ಹೇಳ್ರಿ ಹ್ಯಾಂಗ ಅಂತ ಕೇಳ್ರೆ.
2: ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಮೆಲ್, ಹೀಟ್
3: ಹೀಟ್ ಅದು ಗರ್ಮಿ
2: ಗರ್ಮಿ
3: ಅದೊಂಥರ ಹೀಟ್, ಶಕಿಗಳು ಜಾಸ್ತಿ ಅದ್ರಾಗೆ. ಅದಕ್ಕೆ ಎಂತ ಮಾಡ್ತೀರಿ, ಈ ಭತ್ತನೆಲ್ಲ ಇದು ಮಾಡಿ ಅದು ನೀರಿನ ತೆಗೆದು ಅಡಿಯೆಲ್ಲ ಕಲ್ಲೆಲ್ಲ ಬೆಚ್ಚಿ ಗೋಣಿ ಚೀಲಕ್ಕೆ ಹಾಕಿ ಆ ಗೋಣಿ ಚೀಲಕ್ಕೆಲ್ಲ ಸಾಫ್ ಮಾಡಿ ನುಕ್ಕಿ ಸೊಪ್ಪನ್ ಮುಚ್ಚಿ ಅದ್ರ ಮೇಲೆ ಮತ್ತೊಂದಿಷ್ಟು ಚೀಲ ಎಲ್ಲ ಹಾಕಿ ಆ ಚೀಲದ ಮೇಲೆ ಕಲ್ಲು ಹರಿ ಬೆಚ್ಚುದು. ಅದು ಶಕಿಗೆ ಭತ್ತ ಬೇಗ ಮುಕ್ಕಿ ಅತ್ತಂದಾಳೆ. ಕಡಿಕ ಅಂದ ಹಾಕಿ ಯಾರು ಬೆಳಗತ್ತ ಹಂಗ ತಂದ್ ಮಾಡಿ ಯಾರ ಮೇಲೆ ಭಯಪ್ಪ, ಮತ್ತೆ ಅದಕ್ಕೆ ನೀರ್ ಹಿಡುಕಿತ್ತು ದಿನಾ ಎರಡೆರಡು ಸಲ ನೀರ್ ಹಿಡಿಕ್.
2: ನೀರ್ ಹಿಡಿದಂದ್ರೆ ನೀರ್
3: ಹಿಡಿದಂದ್ರೆ ಅದಾ ಬೆಚ್ಚಗಿಪ್ಪ ನೀರ್ ಇತ್ ಕಣಿ, ಉಗುರ್ ಚಪ್ಪಿ ನೀರು. ಆ ಉಗುರ್ ಚಪ್ಪಿ ನೀರನ್ನ ತಕ ಬಂದು ಅದಕ್ಕೊಂಚೂರು ಬಾಯಿ ಬಿಡಿಸಿ ಅದ್ರೊಳಗೆಲ್ಲ ನೀರ್ ಹಾಕುದು, ಅಲ್ಲಿ ಗೋಣಿ ಚೀಲದ ಮೇಲೆ ಆ ಬಿಸಿ ನೀರನ್ನ ಹಿಡುದು. ಹಿಡಿದು ಮತ್ತ ಹಂಗೆ ಮುಚ್ಚಿ ಬೆಚ್ಚೋದು. ಹಂಗೆ ಮುಚ್ಚಿ ಬೆಚ್ಚರ್ ಗತ್ತಿಗೆ ಬೆದಿ ಬಂದು ಕಣ್ಕಂತರು. ಒಂದೊಂದ್ಸಲ ಒಂದು ದಿವಸದಾಗೆಲ್ಲ ಲಾಯ್ಕ್ ಬತ್ತು, ಒಂದೊಂದ್ಸಲ ಒಂಚೂರೆಲ್ಲ ಹಜಿ ಹೆಚ್ಚು ಕಮ್ಮಿ ಆದಿದ್ರೆ ಒಂದು 7 ದಿವಸ ಆತು. ಆಗಲಿಕ್ಕೆಲ್ಲ ಅದು ಸಾಫ್ ಮುಖ್ಯ ಆದ ಕಂಡು ಅದನ್ನ ತಕೊಂಡೋಗಿ ಗೆದ್ದಿಗೆ ಹಾಗೆ ಗೆದ್ದಿ ಚೊಲ್ಲು, ನೀರು ಇದ್ದದ ಗೆದ್ದಿಗೆ ಚೊಲ್ಲು, ನೀರು ನಿಲ್ಸ್ಕೇರ್ತಾರೆ ಕಣಿ. ಆ ಗೆದ್ದಿಗೆ ಚೊಲ್ಲಿ ಹಾಗೆ ಅದು ನೀರಳಗಿ ಇಪ್ಪಂತದಾಗಿ ನೀರಂಗೆ ಇಪ್ಪದ ಮೇಲೆ ಬಪ್ಪಲರಿಗೂ ನೀರಂಗೆ ಇರತ್ತೆ.
2: ನೀರಾಗಿ
3: ಹಾ ನೀರಾಗಿ ಅದು ಕಣ್ ಕೊಳಿತಿಲ್ಲ,
2: ಅದೇ ಕೊಳಿತಿಲ್ಲ
3: ಕಣ್ ಕೊಳಿತಿಲ್ಲ, ಬೆದಿ ಬಂದಾಯ್ತು ಕಣೀಗ. ಅದು ಹಾಂಗೆ ಅಲ್ಲೇ ಕಾಲು ಕೊಟ್ಟು ಬೇರೆ ಕಾಲು ಕೊಟ್ಟು ಕಡೆಗೆ ಅದು ಎಂತ ಅಂತಂದು ಹೇಳಿ ಒಂದು 7 ದಿವಸ ಆರು ಗತಿಗೆ ಫಸ್ಟ್ ನೀರು ಹಾಕ್ದಲ್ಲಿ ಒಣಸುದಿಲ್ಲ, ಹಾಂಗೆ ಒಂಚೂರು ಚೂರು ಮುಖ್ಯ ಹತ್ತಲ್ಲ ಇನ್ನು ಮೇಲ್ ಬಪ್ಸೂರಿಗೆ ಹಾ ಗೆದ್ದಿನ ಒಂಚೂರು ಬಾಡ್ ಹಾಕ್ತಾರೆ.
2: ಅದಕ್ಕೆ
3: ಬಾಡ್ ಹಾಕುದಂತ ಹೇಳಿದ್ರೆ ಗೆದ್ದಂಗೆ ಇದು ನೀರು ಒಣಸುದು ಅಷ್ಟೊತ್ತಿಗೆ ಒಂಚೂರು, ಯಾಕಂದ್ ಹೇಳಿದ್ರೆ ಅದು ಕಾಲು ಕೊಡ್ಲಿ ಅಂದಾಳೆ, ಅದು ಕಾಲು ಕಿತ್ತ ಮೇಲೆ ಬಳಿತಾ ಇರತ್ತೆ. ಅದು ಸಾಪು ಮಣ್ಣಿಗೆ ಕಾಲು ಕೊಡ್ಲಿ ಅಂದಾಳೆ ಹೇಳಿ ಗೆದ್ದಿ ಬಾಡ್ ಹಾಕ್ತಾರೆ. ಗೆದ್ದಿ ಬಾಡ್ ಹಾಕದಲ್ಲಿ ಒಂಚೂರು ಹಕ್ಕಿ ಕಾಯ್ಕತ್ತ ಕಾಗನಕ್ಕೆ ಬಂದ್ ಮೆಟ್ಟಿ ಹಾಳು ಮಾಡ್ತೋ. ಈ ಪಾರಳಕ್ಕಿ ನಮ್ಮ ಗುಬ್ಬಿ ಹಕ್ಕಿ ಗ್ಯಾರಿ ಹಕ್ಕಿ ನೈಲಕ್ಕಿ ಇವೆಲ್ಲ ಬಂದ್ರೆ ತಿಂತು ಅಲ್ದ ಆಗಲಿ ಹಕ್ಕಿ ಎಪ್ತೀತ, ಆ ಹಕ್ಕಿ ಎಪ್ಪುಸುರಿ ಲಾಯ್ಕಿ ಈತ ಆಗಲಿ ಕೊಯ್ಯಂಗೆ ಏಟ್ಗೆ ಆಯ್ತಪ್ಪ ಅಂತದ. ನಾವೊಂದು ಹಾಡು ಹೇಳ್ದಪ್ಪ, ಹಕ್ಕಿ ಕಣ್ಣು ಹಾವೇ ತಿನ್ಲಿ, ಹಾವಿನ ಕಣ್ಣು ಹದ್ದೇ ತಿನ್ಲಿ, ನಾವು ಬೆಳದ್ ನಾವೇ ತಿನ್ಲಿ, ಹಾತ್ ಹಾತ್ ಹಾತಂ.
2: ಹೌದೌದು,
3: ಆಗಲಿಕ್ಕೆ ಡಬ್ಬಿ ಇರಲ್ಲ, ಏಡ ಗ್ಯಾರಿಟಿ ಹಿಡ್ಕೊಂಡು ಹಿಂಗೆ ಬಡುದು ನಾವೆಲ್ಲ ಹಕ್ಕಿ ಹಬ್ಬದು. ಹಾ ಇದು ನೀರಾಗಿದ್ದು ಹಿಂಗಾರೆ ಇನ್ನು ಹೊಡಿಯಾಗಿ ಅಂತ ಹೇಳಿದ್ರೆ ಗೆದ್ದಿ ಇತ್ತು ಕಾಣಿ. ಆ ಗೆದ್ದಿನ ಹಾಂಗೆ ಈಗ ಜಡ್ಡ ಅರ್ಕಲು ಕೀಳುದಂತಲ್ಲ, ಅರ್ಕಲೆಲ್ಲ ಕಿತ್ತು ಹೊಡಿಯೆಲ್ಲ ಮಾಡಿ ಯಾರ ಮೇಲೆ ಗೆದ್ದಿದ್ದು ಗೆದ್ದಿನ ಬಾಡ್ ಹಾಕಂತರು. ಬಾಡ ಅಂದ್ರೆ ನೀರು ಇಪ್ಪದಿಲ್ಲ, ನೀರು ಇದ್ದಿದ್ದಾಳಿಗೆ ಆಗಲಿಕ್ಕೆ ಆ ಭತ್ತಕ್ಕೆ ಆ ನಮ್ಮನೆಯಲ್ಲ ಇಲ್ಲ ನೀರು ನೆನ್ಸುದು ಗಿನ್ಸುದು ಅಂತೆಲ್ಲ, ಬೀಂಜದ ಭತ್ತ ಯಾವ್ದು ಇತ್ತು ಕಾಣಿ ಅದನ್ನು ಹಾಂಗೆ ತಂದು ಗೆದ್ದಿಗೆ ಬಿಕ್ಕುದು, ಬಿಕ್ಕಿ ಯಾರ ಮೇಲೆ ಅದ್ರ ಮೇಲೆ ಗೋರಿ ಹಾಕುದು. ಗೋರಿದು
2: ಗೋರಿ
3: ಗೋರಿ ಕಟ್ಟು ಹಾ, ಅದ್ ಯಾಕೆ ಗೋರಿ ಕಟ್ಟದ್ರ ಗೆಂಡದಿದ್ರು ಹಕ್ಕಿ ಹೆಕ್ಕ ಹತ್ತು ಅಲ್ಲ ಭತ್ತು ಪೂರ.
2: ಇದು ನಾವು ಒಂದ್ ಕಟ್ಟಿ ಹಂಗೆ ನೀರಿಗೆ ಹಾಕಿ
3: ನೀರು ಹೊಡಿಯಾಗಿ
2: ಹೊಡಿಯಾಗಿ
3: ಹೊಡಿಯಾಗಿ
2: ಅಂದ್ರೆ ಬೀಜ
3: ಬೀಜ ಖಾಲಿ ಭತ್ತ ನೀರು ಗಿರಿ ಹಾಕಿ ಬೆದಿ ಬರ್ಸದೆ ಮಾಡುದು, ಇದನ್ನು
2: ಚೆಲ್ಲಿ ಬಿಡುದು
3: ಚೆಲ್ಲಿ ಬಿಡು ಚೆಲ್ಲಿ ಚೊಲ್ಲಿ.
2: ಆದ್ರೆ ಅದಕ್ಕಿಂತ ಮುಂಚೆ ಗೆದ್ದಿಗೆ ನೀರೆಲ್ಲ ಚೊಲ್ಕಂತ್ರ ನೀರು ನಿಲ್ಸದೆ ಇದ್ರು
3: ಹುಡುಸೂರಿಗೆಲ್ಲ ಮಾಡ್ಕಂತ್ರ, ಹುಡುಸೂರಿಗೆಲ್ಲ ನೀರಿನ ಪಸಿ ಎಲ್ಲ ಇರುತ್ತೆ, ಮತ್ತೆ ಈ ಸಮಯ ನೀರಿನ ಪಸಿ ಎಲ್ಲ ಮಳಿ ಬತ್ತಲ್ಲ
2: ಮಳಿ ಬಂದ್ರೆ
3: ಹಾ ಬಂದ್ರೆ ಆಗಳಿಗೆಲ್ಲ ಬತ್ತಿದೀತ ಈಗಳಿನ ಕಣಗಾಲಿಗೆ ಆದ್ರೂ ವಾಯ್ದ್ಯಾರ ಗತಿಗೆ ಆಯಾ ಮಳೆ ಬತ್ತಿದೀತ ಅದೆಲ್ಲ ಮಾಡಿ ಯಾರ ಗತಿಗೆ.
2: ಔಷಧಿ ಬಾಪ ಮಳಿಗೆ ಹೆಸರಂತ
3: ಫಸ್ಟ್ ಬಾಪದ ಮೊದಲಿಗೆ ಕೃತಿಕ
2: ಕೃತಿಕ
3: ಮಳಿ ಬಗ್ಗೆ ಕಡಿಗೆ ಹೇಳುವ ಇದ್ರಂಗೆ ಮುಂದೆ ಕೃತಿಕ ಕಾಯ್ಕಂಬ್ರ ಹಂಗೆಲ್ಲ ಇತ್ತು. ಅದು ಇದನ್ನ ಆರ್ಮೇಲೆ ಕಡಿಕೆ ಹೊಡಿಯಾಗಿ ಮಾಡ್ರೆ ಹೊಡಿಯಾಗಿ ಹಂಗೆ ಒಂಚೂರು ಹಕ್ಕಿ ಹಪ್ತಾಯ ಕಾಣಕ್ಕೆ ಲಾಯ್ಕ್ ಆತ. ಈ ಹೊಡಿಯಾಗಿ ಅಂತ ಅದ್ಕೇಂಡ್ರೆ ಅದು ಕೆಲವು ಒಯ್ಯುಕ್ ಲಾಯ್ಕ್ ಬತ್ತಿಲ್ಲ ಹರಿತ್ ಅದ್ರೊಳಗೆ ಮೇಲ್ ಮಣ್ಣು ಬೀಳತ್ತಲ್ದ ಈಗ ಗೋರಿ ಹಾಕಿದಾಗಳಿಗೆ ಮಣ್ಣು ಹೋಗ್ದಾತ
2: ಅವತ್ತು
3: ಮೇಲಿಗೆ ಇರ್ತು ಲಾಯ್ಕ್ ಆತು ಒಯ್ಯುಕ್ಕೆ. ಮತ್ತೆ ಹೊಡಿಯಾಗಿ ಹಂಗೆ ಈ ನಳಿಯ ಇದು ಕಳಿ ಕುರುಬುಲ
2: ಮಾಂಟ್ಕೀಲ
3: ಅವೆಲ್ಲ ಬೆಳೀತು. ಈ ಇದ್ರಂಗಾರೆ ನೀರಾಗಿಂಗಾರ ಹಂಗತ್ಲ ನೀರ್ ತೆಂಗಿನ ನಿತ್ಕೇಪ್ ಸುರುಗ ಎಲ್ಲ ಕೊಳತಿರತ್ತ ಅದ್ರ ಈ ಭತ್ತ ಮಾತ್ರ ಮೇಲ್ ಬತ್ತ ನಳಿಯ ಗಿಳಿಯ ಮತ್ತೆ ಕುರುಬುಲ್ ಅವೆಲ್ಲ ಒಂಚೂರು ಕಮ್ಮಿ ಆತ ಇದ್ರಂಗ ಇವೆಲ್ಲ ಜಾಸ್ತಿ ಇರ್ತೋ ಹಂಗ ಹೆಂಗ ಒಂದ್ ಅವ್ರವ್ರ ಅನುಕೂಲದ ಗೆದ್ದ ಮೇಲೆ ಅನುಕೂಲ ಕಂಡು ಆಗಿ ಎಲ್ಲ ಹೋಯ್ತಾ ಇದೆ ಆಗಿ ಮಾಡ್ತಾ ಇದ್ದೀರ ಆಗಿ ಎಲ್ಲ ಮಾಡ್ರಿ ಈಗ ಅದು ಆಗಿ ಅಡಿದು ಸುದ್ದಿ ಆಯ್ತು ನೀರಾಗಿ ಹೊಡಿಯಾಗಿ ಇದೆರಡ್ ಕ್ರಮ ಹಿಂಗೆ ಕಡಿಕೆ ಹಂಗೆ ನಟಿ ಶುರುವಾತ್ ನಟಿ ಶುರುವಾ ಸುರಿಗೆ ನೀವು ಹೇಳ್ರಿ ಮಳಿ ಇದು ಮಳಿ ಯಾವ ಯಾವ ಮಳಿ ಅವಲಂಬಿತ ಇರುತ್ತೆ ಎಲ್ಲ ಖಾತಿ ಎಲ್ಲ ಮಳಿ ಅವಲಂಬಿತ್ವಿ ಅಲ್ಲೇ ನಟಿ ಅಲ್ಲ ಪೂರ ಸಾಗೋಳಿ ಅದು ಅದ್ರ ಮೊದ್ಲಿಗೆ ಕೃತಿಕ ಮಳಿ ಬತ್ತಲ್ಲ ಆ ನಕ್ಷತ್ರ ಎಲ್ಲ ನಕ್ಷತ್ರ ಅಲ್ಲ ಆ ಕೃತಿಕ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಆಡ್ಭಾಷೆಗೆ ಕೃತಿಕ ಕಾಯ್ಕಂಬ್ರ ಕೃತಿಕ ಕಾದ್ರೆ ಭೂಮಿ ಅಂದ್ರೆ ಭೂಮಿ ಸುಡ್ಕ ಅಂದಾಳೆ ಕೃತಿಕ ಮಳಿ ಭೂಮಿ ಮೇಲೆ ಬೀಳುಕಾಗ ಅಂದಾಳೆ ಹೇಳುದು ಹಂಗ ಒಪ್ಪಿ ತಪ್ಪಿ ಒಂದೊಂದ್ಸಲ ಬತ್ತ ಈಗ ಯಾವ ಮಳಿ ಅಂತಂದಿಲ್ಲ ಬಿಡಿ ಈಗ ಮನ್ಸಾದಾಗೆ ಬೇಕಂದ್ರೆ ಬತ್ತ ಈಗ ಬರ್ಸತ್ರ ಮನ್ಸರ್ ಬಪ್ಪದ್ಕಿಂತ ಬರ್ಸ್ತ್ರಿ ಯಾವ ಹೊತ್ತಿ ಬೇಕಾ ಆ ಹೊತ್ತಿ ಬರ್ಸ್ತ್ರಿ ಈಗ ಆಯ್ತು ಕಾಲ್ ಮೇಲೆ ಆಯ್ತು ಗಾಳಿ ಬತ್ತು ಮನೆಗೆ ಹೋಯ್ಕಂತ ಕಣಿ ಹಾಗೆ ಮನ್ಸರ್ ಕಲ್ತದ್ ಕಣ್ಣಿಲ್ಲ ಈಗ ಹಾಂಗಾಯ್ ಆಗಳಿಕೆಲ್ಲ ಪ್ರಕೃತಿಯಿಂದ ಸಹಜವಾಗಿ ಬತ್ತಿದ್ಪ ಅಂತ ಮಳಿ ಅದ ಕೃತಿಕ ಆರ ಮೇಲೆ ರೋಹಿಣಿ ಮಳಿ ಬತ್ತ ರೋಹಿಣಿ ಮಳಿ ದೋಣಿ ಹಾಕತ್ತಮ್ಮ ರೋಹಿಣಿ ಬಂದ್ರು ಓಣಿ ಎಲ್ಲ ನೀರಂದಳಿ ಹೇಳುದು ಈ ಮತ್ತೆ ಮಳಿಗಾಲ ಶುರುವಾಕಿರ ಮುಂಚೆ ಈ ವರ್ಷದ ಮಳಿಗಾಲ ಹೆಂಗಂದಳಿ ಹಿಂದಿನ ತಿಳ್ಕಂತಿದ್ರು ಕಂಡಾಪಟ್ಟಿ ನಿಮಗೆ ಮಾಯನಣ್ಣ ಆಯಿ ಬಿತ್ತ ಸಮ ಮಾಯನಣ್ಣ ಮಸ್ತ್ ಆಯ್ತಂದ್ರೆ ಆ ಕಲ್ಲ ಹಾಕಿ ಮಳಿ ಅಂಬ್ರ
2: ಹಂಗಾರೆ ಈ ಸಲ ಒಳ್ಳೆ ಮಳಿ ಬರ್ಕ
3: ಯಾಕೆ
2: ಈ ಸಲ ಸ್ವಲ್ಪ
3: ಮಾಯನಹಣ್ಣ ಮಾಯನಹಣ್ಣ ಇಲ್ಲ ಹೂವಾಯಿ ಪುರಾ ಕೈಟ್ ಹೋಯ್ತು
2: ನಿಮ್ಮದೇ
3: ಅಲ್ಲ ಕಸಿ ಮರದಲ್ಲ ಆಗಳಿಕೆಲ್ಲ ಕಾಟಲ್ದ
2: ಕಾಟಿದೆ ಈಗಲೂ ಸ್ವಲ್ಪ ಅಲ್ಲ ತಿಮ್ಮರ್ ಇಲ್ಲ ರೋಡ್ ಮೇಲೆ
3: ತಿಮ್ಮರ್ ಇಲ್ಲ ಅಂತ ಹೇಳ್ರಿ ಈಗ ಎಂತ ಇದ್ಕೋಯ್ತಾ ಮನಿ ಬುಡ್ದಲ್ಲಿ ಬಿದ್ದ ಮಾಯನಣ್ಣ ಹೆಕ್ಕ ಸಸಾರ ಅದೇ ಮಾಯನಹಣ್ಣ ಅಂಗಡಿಗೆ ದುಡ್ಡು ಕೊಡ್ತಾ ಬಂದ್ರೆ ಬಾರಿ ಹೂನ್ ಚಂದ ಮನ್ಸಲ್ಲಿ ಹಾಕ್ದ ಹಾಗೆ
2: ನಿಮ್ಮದಿ ಗೊತ್ತಿಲ್ಲ ನಮ್ಮದೆಲ್ಲೂ ಒಳ್ಳೆ ಮಾಯನಹಣ್ಣ ಆಯ್ತಾ
3: ವೈರೋಡಿ ಅಂದ್ರೆ ಜಾಗೃತಿ ಮಾಡ್ಕೊಂಡು ಮಳೆ ಹೆಚ್ಚಾಯ್ತು ನಿಮ್ಮದಿಗೆ
2: ಅದಕ್ಕೆ ನಮ್ಮ ಪ್ರಕಾರ ಮಳೆ ಜಾಸ್ತಿ
3: ಈ ಕಾಲ ಮಳೆ ಕಮ್ಮಿ ಅಂಬರ್ ಮತ್ತೆ ಅಲ್ದ್ರೆ ಯುಗಾದಿ ಪಲ್ಲ ಬತ್ತಲ್ಲ ಮನೆ ಯುಗಾದಿ ಪಲ್ಲ ಓದ್ಲಿ ಯುಗಾದಿ ಪಲ್ದಾಗಲ್ಲ ಓತ್ರಲ್ಲಿ ಎಷ್ಟು ಕೊಳಗ ಮಳಿ ಜೋಗಿ ಎದ್ದು ಅಪದಿ ಹಂಗೆ ಅದು ಇದೆಲ್ಲ ಮಸ್ತಲ್ಲ ಬತ್ತದ್ರಾಗೆ ಯುಗಾದಿ ಪಲ್ಲ ನಾನು ಕೇಳಲೆ
2: ಯುಗಾದಿ ಪಲ್ಲ ಎಂತಾಯ್ತು ಮಳೆ ಕಮ್ಮಿ ಅಂತ
3: ಕೇಳಲೇ ಇಲ್ಲ ನಾನು ಈ ವರ್ಷ ಯುಗಾದಿ ಪಲ್ಲ
2: ಏನಾಯ್ತು
3: ಅಲ್ಲಿ ಕೇಂದಿದ್ದಕ್ಕೆ ಮಳೆ ಕಮ್ಮಿ ಅಲ್ಲ ಬಪ್ಪದ ಬತ್ತ ಈ ವರ್ಷ ಮಳೆ ಕಮ್ಮಿ ಅಂತ ಹೇಳಿರಪ್ಪ
2: ನಾನು ಸಹ ಓದಿದ್ದೆ
3: ಗುಡ್ಗೆ ಅದು ಯುಗಾದಿ ಪಲ್ದಾಗ ಇರ್ತಲ್ಲ ಗುಡ್ಗೆ ಹೆಚ್ಚು ಬತ್ತ ಗಾಳಿ ಹೆಚ್ಚು ಬತ್ತ ಮಳೆ ಹೆಚ್ಚು ಬತ್ತ ಅಂದೆಲ್ಲ ಇರತ್ತೆ
2: ಹಿರಿಯರೆಲ್ಲ ಹೆಂಗೆ ಮಳಿದ
3: ನಿಶಾನಿ ಅಂದ್ರೆ ಹಿಂಗೆ ಒಂದು ಜೋರ್ ಮಸ್ತ್ ಮಾಯನಣ್ಣಾರೆ ಮಳಿ ಬತ್ತಂಬ್ರ ಕಡಿಕೆ ಈ ಸಳ್ಳಿ ಹಣ್ಣು ಬತ್ತಲೆ
2: ಸಳ್ಳಿ ಹಣ್ಣು ಅಂದ್ರೆ
3: ಸಳ್ಳಿ ಹಣ್ಣು ಅಂದ್ರೆ ಸಳ್ಳಿ ಹಣ್ಣು ಇದು ಮಾಯನಹಣ್ಣಿಗೆ ಅಂದ್ರೆ ಅಂತಂದ್ ಕೇಳಿದಾಗ ಸಳ್ಳಿ ಹಣ್ಣು ಅಂದ್ರೆ ಹಾಡಿ ಬದಿಗೆ ಹತ್ಕಣಿ ಅರ್ಶಿನ ಬಣ್ಣದ ಒಂದ್ ನಮ್ಮನೆ ಮೇಲೆ ಸುಪ್ಪಿ ಕಣಗೆ ಇರುತ್ತೆ ಅದು ಹಿಂಗ್ ಒಚ್ಚಿ ಹಿಂಗ್ ಬೀಜ ಅರ್ಶಿನ ಬೀಜ ಎರಡು ಹಿಂಗಿರತ್ ಮೇಲೆ ನೋಡಲ್ಲ ಒಚ್ಚಿ ಹತ್ತ ಸಳ್ಳಿ ಹಣ್ಣು ಹಾಡಿಗೆಲ್ಲ ಹಾಕುದ್ ಲಾಯ್ಕ್ ಅದು
2: ಮುರಿನ ಹಣ್ಣು ಅಲ್ಲ
3: ಹುಳಿ ಹುಳಿ ಇಲ್ಲ ಮುರಿನ ಹಣ್ಣು ಬೇರೆ ಸಳ್ಳಿ ಹಣ್ಣು ಚಂದ ಚಂದ ನಾವು ಗರ್ಚಿನ ಹಣ್ಣು ಅಲ್ಲೇ
2: ನೆಕ್ಸ್ಟ್ ಏನ್ ತಂದು ಕೊಡಿ
3: ಹಾ ಸಳ್ಳಿ ಹಣ್ಣು ಆದಲ್ಲ ತಂದು ಕೊಡಿ ಈ ಕಾಲ ಸಳ್ಳಿ ಹಣ್ಣು ಅಲ್ಲ ಅದೇ ಮಳೆ ಕಮ್ಮಿ ಯಾಕಂತ ಸಳ್ಳಿ ಹಣ್ಣು ಇಲ್ಲ ಸಳ್ಳಿ ಹಣ್ಣು ಆರೆ ಮಾಯನಹಣ್ಣು ಆರೆ ನೇರಳೆ ಹಣ್ಣು ಆರೆ ಬನ್ನೇರಳೆ ಅಲ್ಲ ಈ ನೇರಳೆ ಹಣ್ಣು ಹಾ ಆ ನೇರಳೆ ಹಣ್ಣೆಲ್ಲ ಆರೆ ಒಳ್ಳೆ ಮಳಿ ಅಂದ್ರೆ ಕಂಡಪಟ್ಟಿ ಆಯ್ಕೆ ಹಣ್ಣು ನಾಲ್ಕನಾಕ ಬದಲ ಮಸ್ತ್ ಹಣ್ಣು ಹಿಡಿದ್ರೆ ಲಾಯ್ಕ್ ಮಳಿ ಬತ್ತಂದಳಿ ಇತ್ತು ಈ ವರ್ಷದಲ್ಲ ಒಂಚೂರು ಕಮ್ಮಿ ಕಮ್ಮಿ ಇತ್ತಪ್ಪ ಗೊತ್ತಿಲ್ಲ ನಂಗೆ ಕಡಿಗೆ ಇವ್ದೆಲ್ಲ ಒಂದು ಮಳಿ ನಿಶಾನಿ ಕಡಿಗೆ ಮಳೆಂಗೂ ಇನ್ನು ಬೇರೆ ಇತ್ತು ಸ್ವಲ್ಪ ಒಂಚೂರು ಮಳೆಗಾಲ ಆದ್ಮೇಲೆ ಈಗ ಒಂದು ಯಾವ್ದೊಂದು ಮಳಿ ಬರಲ್ಲ ಅನ್ ಮಾಡುವ ಮಳೆಗಾಲ ಹಿಡ್ದು ಆಗಳಿಗೆ ಹಳಿ ಬದಂಗಲ್ಲ ಮಾರ್ಬೀಳು ಹೂವು ಹತ್ತು ಅದ್ರ ಆ ಮಾರ್ಬೇಳು ಹೂವು ಅಂತ ಹೇಳುವ ನಮ್ಮ ನೀ ತರ
2: ಬಿಳಿ
3: ಇಲ್ಲ ಪಿಂಕ್ ಒಂಥರ ನೀಲಿ ಪಿಂಕ್ ಇರುತ್ತೆ ಒಂಥರ ನೀಲಿ ಕಲರ್ ಬತ್ತ
2: ನಮ್ಮನೆ ಹೊಳಿ ಬದಿಗೆಲ್ಲ ಇಲ್ಲೇ ಕಂತ ಈ ತರ ಉಪ್ಪು ನೀರು ಹೊಳೆ
3: ಉಪ್ಪು ನೀರು ಹೊಳೆ ಯಾರು ಇರತ್ತಪ್ಪ ಮಾರ್ಬೇಳು ಹೂವು ಇರುತ್ತೆ ಅದ್ರಾಗೆ ಏಡ್ ಜಾತಿ ಇತ್ತು ಒಂದು ಕೊಳ್ಳು ಕೊಳ್ಳು ಹೂಗು ಒಂದು ಬಳ್ಳು
2: ಹೂಗು
3: ಕೊಳ್ಳುಗು ಇದೆಲ್ಲ ನೀವು ಹೇಳದ ಸ್ವಾಣಿ ತಿಂಗಳ ಹೊಸ್ಲಿ ಬೆಚ್ಚು ಕೊಳ್ಳು ಹೂಗ ಅಲ್ಲ
2: ಮತ್ತೆ
3: ಮಾರ್ಬೇಳು ಹೂಗಾಗೆ ಕೊಳ್ಳು ಹೂಗ ಬಳ್ಳು ಹೂಗ ಅಂದ್ರೆ ಕೊಳ್ಳು ಹೂಗ ಅಂತ ಹೇಳಿದ್ರೆ ಅಲ್ಲೇ ಕೊಳತು ಹಾಪದ ಗಿಡದಾಗ ಅಲ್ಲೇ ಕೊಳಿತ್ತಂದಾಳೆ ಇನ್ನೊಂದ್ ಬಳ್ಳು ಹೋಗಂದಾಳೆ ಹೇಳದಿದ್ರೆ ಕಡ್ಲು ಗಂಗಮ್ಮನ ಬೈಕಿಗೆ ಹಾಪದಂಬರವ್ ಬೈಕಿ ಮದಿಗೆ ಗಂಗಮ್ಮನಿಗೆ ಬೈಕಿ ಮದಿ ಮಳಗಲ್ಲಪ್ಪ ಬಪ್ಪದ
2: ಎಂತ ಇಮ್ಯಾಜಿನೇಷನ್
3: ಹೌದೌದು ಅವಳಿಗೆ ಆಸಿ ಅಂಬ್ರದ ಆ ಬಳ್ಳು ಗಮ್ದಿ ಮಾರ್ಬೀಳು ಕಂಡಪಟ್ಟಿ ಆಯ್ತಂತಾರೆ ಆಗಳಿ ಮಳಿ ಬತ್ತಂದ್ ಗ್ಯಾರಂಟಿ ಮಸ್ತ್ ಹೂಗಾದಿದ್ರೆ ಮಳಿ ಬತ್ ಮಳಿ ಬಂದ್ರೆ ಆ ಹೂಗು ಉದ್ರತ್ ಆ ಹೂಗು ಉದ್ರಿ ಕಡ್ಲಿಗೆ ಹೊತ್ತಲ್ದ ಗಂಗಮ್ಮನ ಬೈಕಿಗೆ ಬಳ್ಳು ಇದು ಆಯ್ತು ಅಂದಾಳಿ ಅದೇ ಮಾರ್ಬೀಳು ಹೂಗಾಗಿ ಇದೆಲ್ಲ ಮಳಿ ನಿಶಾನಿಯು ಅಲ್ಲ ತೋರಿಸುವಂತದ್ದು ಈಗಲೂ ಹತ್ತು ಕೊಳ್ಳು ಬಳ್ಳುಗಲ್ಲ ಹತ್ತು ನಂಬದಿಗೆ ಹತ್ತು ಈಗಲೂ ಹೇಳ್ತಾರೆ ಅದಾದ ಮತ್ತೆ ಆಕಾಶ ಕೆಂಪು ಎತ್ಕಣಿ ಆಕಾಶದಂಗ ಒಂದ್ ಬದಿ ಕೆಂಪಾದಿದ್ರೆ ಈ ಪಡೆಯಲ್ಲ ಕಡ್ಲಂಗ್ ಚಂದೇ ಶಾಡಿ ಮೀನ್ ಬತ್ತತ್ತ ಅಂತ ಹೇಳ್ತಾರೆ ಇದೆಲ್ಲ ಅವ್ರದ್ದೊಂದು ಕುರು ಒಂದು ನಿಶಾನಿ ಹಿಂಗಿಂದೆಲ್ಲ ಆತ ಇರತ್ತೆ ಕಡಿಕೆ ಕೃತಿಕ ನಾ ಹೇಳಲ್ಲ ಕೃತಿಕ ರೋಹಿಣಿ ಕಡಿಕೆ ಮೃಗಶಿರ ಮಳಿ ರಗಶಿರ ಮಳಿ ಎಲ್ಲ ಕಂಡಪಟ್ಟಿ ಬಪ್ಪದ. ಈ ರೋಹಿಣಿ ಮಳಿಗೆ ಅಷ್ಟೊತ್ತಿಗೆಲ್ಲ ಆ ಹಿಂದಿನ ಕಾಲದಲ್ಲಿ ನೋಡಕ್ ಶುರು ಮಾಡ್ತಿದ್ರು ರಾಕೇರಿ ಗೊತ್ತಿಲ್ಲ. ಕಡೆಗೆ ಮೃಗಶಿರ ಮಳಿಗೂ ಇತ್ಕಣಿ ಮೃಗಶಿರ ಮಳಿ ಅಂತ ಹೇಳಿದ್ರೆ ಮೃಗ ಸಮೇತ ಗೂಡು ಕಟ್ಟ ತಮ್ದು ಅದಕ್ಕೆ ಅಷ್ಟು ಮಳೆ ಕಂಡಪಟ್ಟಿ. ಈ ಹೊಂದಿ ಹಿಂದಿ ಎಲ್ಲ ಇದ್ವಲ್ಲ ಅವು ಗೂಡು ಕಟ್ಟಿ ಯಾಕಂತಂದ್ರೆ ಹಂದಿ ಚರ್ಮ ಅಷ್ಟ ಅಲ್ಲ ಸುಂಟ್ ಕಾಮ್ದು ಹಂದಿ ಚರ್ಮಕ್ಕೆ ಅವೇ ಅಷ್ಟು ಬಿರ್ಸಿದ್ರು ಮೈ ಅವಕ್ಕೆ ಚಳಿ ತಳುಕಾತಿಲ್ಲ. ಮೃಗಶಿರ ಮಳಿ ಅಂದ್ರೆ ಆ ನಮ್ಮನಿ ಬತ್ತಂದಾಳೆ. ಕೃತಿಕಾ ಭರಣಿ ರೋಹಿಣಿ ಕಡಿಕೆ ಮೃಗಶಿರ ಕಡಿಗೆ ಆದ್ರಿ ಮಳಿ. ಆದ್ರಿ ಮಳಿ ಅಷ್ಟು ಹೋಗಿದ್ದಂದ್ ಹೇಳಕಾಯ್ ಬತ್ತಲ್ಲ ಅದೊಂದು ಬಂದ್ರ ಬಂತ ಬಾರ್ದಿರಲಿಲ್ಲ. ಆದ್ರಿ ಮಳಿ ಆರ್ ಆದತ್ತೆ ಹಾರ ಹಾದತ್ತೆ ಅಂತಾರ. ಇನ್ನಲ್ದಿರ ಹೊಡಿ ಆದ್ರಿ ಅಂತಾರ. ಇನ್ನೆಲ್ಲಾರು ಕೆಲವ್ರು ಹೇಳ್ತಾರ ಆದ್ರಿ ಮಳಿಗೆ ನಟ್ರ ಆದಷ್ಟು ಬೆಳಿತಮ್ರ ಹಿಂಗಿಂದೆಲ್ಲ ಮಸ್ಟ್.
2: ಆದ್ರಿ ಮಳಿ ಯಾವ ತಿಂಗಳ ಬಪ್ಪದ?
3: ಆದ್ರಿ ಮಳಿ ತಿಂಗಳಾಗ್ದ ನನಗದ ಅಂದಾಜ ಹಂಗ. ಈಗ ಇದು ಯಾವ್ದು ಇದು ಯಾವ ಮಳಿ ಅಂತ ಗೊತ್ತಾದ್ರೆ ಸಾಧಾರಣ ಮುಂದಿದ್ ಗೊತ್ತಾತ.
2: ಇದು ಕೃತಿಕ ಅಲ್ಲ,
3: ಇದು ಕೃತಿಕವಾ. ಈಗ ರೋಹಿಣಿ ಅಲ್ದ ಬಪ್ಪದ. ಇನ್ ಈಗ ರೋಹಿಣಿ ಅನ್ಕಂಡ್ ಗೊತ್ತಿಲ್ಲ. ಕಡಿಕೆ ಮೃಗಶಿರ, ಮೃಗಶಿರ ಆದ್ಮೇಲೆ ಆದ್ರಿ ಮಳಿ. ಆದ್ರಿ ಮಳಿ ಬಂದ್ರೆ ಆರ್ ನಕ್ಷತ್ರದ ಮಳಿ ಒತ್ತಂಬರ್.
2: ಬಟ್ ಇದು ಹದಿನೈದು ದಿನಕ್ಕೆ ತಾನೆ ಈ ಮಳೆ?
3: ಹದಿನೈದು ದಿನಕ್ ವಾಯ್ದಿ. ಓಕೆ, ಆದ್ರಿ ಮಳಿ, ಆದ್ರಿ ಮಳಿ ಹಾಗೆ. ಆದ್ರಿ ಮಳಿಗೆ ಒಂದ್ ಸ್ವಲ್ಪ ಗಾಳಿ ಹೆಚ್ಚು ಬಪ್ಪದ.
2: ಹಾ,
3: ವರ್ಷಕ್ಕೆ
2: ಆಸಾಡಿ ಬರ್ತಕ್ಕಂತ,
3: ಆಸಾಡಿಕ್ಕಿಂತ ಮುಂಚೆ ಬತ್ತ. ಆಸಾಡಿ ಅಂದ್ರೆ ಆದ್ರಿ ಮಳಿ ಅಪ್ಸುರಿಗೆಲ್ಲ ನಟ್ಟಿ ಆತ. ಆಸಾಡಿ ಬಪ್ಸುರಿಗೆ ನಿಮ್ಗೆ ಪುನರ್ವಸ ಚಳಿ ಹಿಡ್ಸುದಲ್ದ. ಕಳಿ ಹೆಕ್ಕು ಟೈಮ್, ಕಳಿ ಹೆಕ್ಕು ಸಮೀಗ ಅದ್ ಬತ್ತ. ಈಗ ನಟ್ಟಿ ಆಯ್ತು, ಆದ್ರಿ ಮಳಿ ಬೆಳೆದ್ರೆ ಆದಷ್ಟು ಹತ್ತಂತ್ರ ಆದ್ರಿ ಆದ್ಮೇಲೆ ಕಡಿಕೆ ಪುನರ್ವಸ. ಪುನರ್ವಸ ಅಂದ್ರೆ ಪುನರ್ವಸ ರಸ ಹಿಂಡತ್ತ ಅಂತ ಹೇಳುದು. ಅದ್ರ ಅಷ್ಟು ಮಳಿ ಚಂದೆ ಮಳಿ ಬತ್ತಂದಳಿ ಹೇಳಿ ಕಡಿ ಪುನರ್ವಸ ಆದ್ಮೇಲೆ ಪುಷ್ಯ ಅಣ್ಣ ತಮ್ಮ ಮಳಿ ಅಂತ ಹೇಳ್ತಾರ. ಅಣ್ಣ ಮನಿ ಮಾಡ್ಕಿ ಮನಿ ಕಿತ್ರ ತಮ್ಮ ಹೊಟ್ಟಿ ಕೀಳ್ತಾಂದಳಿ ಹೇಳುದು. ಹಾ, ಆಗಳಿಕೆ
2: ಅಷ್ಟು ಬಿರುಸಾಗಿ ಗಾಳಿ ಮಳೆ ಎಲ್ಲ.
3: ಹಾ, ಪುನರ್ವಸ ಮಳಿ ಕಂಡಾಪಟ್ಟಿ ಬಂತಂತಾರ. ಮನಿ ಒಳಗ ಬಂದು ಮನಿ ಒಳಗೆ ಒಲಿ ಬೂದಿ ತಕೋ ಹತ್ತಮ್ರದ. ಹಾ, ಅಷ್ಟಂದ್ರೆ ಅಲ್ಲಿಯರಿಗೂ ಬತ್ತ ನೀರು ಅಂಬ ಲೆಕ್ಕ. ಈ ಪುಷ್ಯ ಇದ್ಕಂಡು ಇದು ಹೊಟ್ಟಿ ಕೇಳತ್ತ ಹೊಟ್ಟಿ ಕೇಳಿತ್ತಂದ ಆಗಳಿಕೆಲ್ಲ ಮಣ್ಣಿನ ಮನೆಯಲ್ಲಿ ಹಿಂಗ ಆರ್ ಎಸ್ ಎಸ್ ಸ್ಲ್ಯಾಬ್ ಇದೆ, ಆರ್ ಸಿ ಸಿ ಎಲ್ಲ ಆರ್ ಸಿ ಸಿ ದೆಲ್ಲ ಮನಿ ಮಾಡ್ತಿರ್ಲ ಇದ್ದಿತ್ತು. ಇಷ್ಟು ಗಟ್ಟಿಯಲ್ಲಿ ಇರ್ತಿರ್ಲ ಇದ್ದಿತ್ತು. ಆರು ಮನಿಲಾಯ್ಕ ಮನಿ ಮಾಡ್ತಿದ್ದೀರ? ಮಣ್ಣಲ್ಲ, ಮಣ್ಣಿಂದ ಆಪಕೋಯಿ ಎಲ್ಲ ಕಂಡಾಪಟ್ಟಿ ಮಳಿ ಬಂದು ಹಿವರ್ ಹೊಡೆದು ಹಿಸ್ತು ಬೀಳುದು ಹಂಗಿಂದೆಲ್ಲ ಆತ್ತಂದಳಿ. ಕಡಿಕೆ ಅಸ್ಲಿ ಮಳಿ ಪುನರ್ ಪುಷ್ಯ ಆಯ್ತಲ್ಲ, ಪುಸ್ಲಿ ಪುಷ್ಯ ಆದ್ಮೇಲೆ ಅಸ್ಲಿ ಮಳಿ ಬತ್ತ. ಅಸ್ಲಿ ಮಳಿಕ್ಕಿಂತ ಬಿಸಿಲೇ ಲೇಸಂಬರ್. ಹಾ, ಯಾಕಂದ ಹೇಳ್ರೆ ಆ ನಮ್ಮನಿ ಬತ್ತಂದಳಿ ಆ ಮಳಿ. ಅದೆಲ್ಲ ಅವರೆಲ್ಲ ಹಿಂದಿನ ಕಾಲದಂಗ ಒಂದು ರೂಢಿ ಮಾತು ಕಂಡದ್ದು ಕೇಂದ್ರದ್ದು ಇತ್ಕಣಿ ಅದ ಅಸ್ಲಿ ಮಳಿಕ್ಕಿಂತ ಬಿಸಿಲೇ ಲೇಸ್ ಅಂತ. ಪುಷ್ಯ ಪುನರ್ವಸ, ಪುನರ್ವಸ ಪುಷ್ಯ ಅಸ್ಲಿ, ಅಸ್ಲಿ ಆದ್ಮೇಲೆ ಉತ್ರಿ ಯಾಕಂತ. ಉತ್ರಿ ಉತ್ರಿ ಮಳಿ, ಉತ್ರಿ ಮಳಿ
2: ಉತ್ತರಿಯ ಉತ್ತರಿಯ
3: ಉತ್ತರೆ
2: ಉತ್ತರೆ.
3: ಹಾ, ಉತ್ರಿ ಉತ್ರಿ ಅಮ್ಮ ನಾವು ಉತ್ರಿ ಚಿತ್ರಿ
2: ಚಿತ್ರಿ
3: ಚಿತ್ತ ಹಸ್ತಚಿತ್ತ ಸ್ವಾತಿ ಅವಲ್ಲ ಇಲ್ಲ ಹಂಗೆ. ಅದಕ್ಕೆ ಈ ಮಳಿಗೆಲ್ಲ ಒಂದೊಂದು ಹೆಸರು ನಮ್ಮ ಬದಂಗೆ ಹಿಂಗೆ ಶಾರ್ಟ್ ಆಗಿ ಹೇಳೋದು.
2: ಆಯಾ ಶಾರ್ಟ್ ಅಲ್ಲ ಇದು ಉದ್ದುದ ಚಿತ್ತ ಇರೋ ಚಿತ್ರಿ.
3: ಹಾ, ಇದು ಸಣ್ಣ ಕಾಯ್ತಲ್ಲ ಉತ್ರಿ ಉತ್ರಿ ಉತ್ತರ ಇದು ಉತ್ರಿ. ಉತ್ರಿ ಬಂದ್ರೆ ಕುತ್ರಿ ಎಲ್ಲ ಕೂಳಮ್ದು. ಹುಬ್ಬಿ ಮಗಿ, ಹುಬ್ಬಿ ಮಳಿ, ಹುಬ್ಬಿ ಮಳಿ ಇತ್ಕಣಿ ಮಗಿ ಮಳಿ. ಇದಾದ ಮೇಲೆ ಯಾವ್ದಂದ್ರೆ ಅಸ್ಲಿ ಯಾರ ಮೇಲೆ ಮಗಿ, ಮಗಿ ಯಾರ ಮೇಲೆ ಹುಬ್ಬಿ. ಮಗಿ ಮಳಿ ಇತ್ಕಣಿ, ಮಗಿ ಮಳಿ ಮಗ್ದು ಮಗ್ದು ಬಾಪದ ಅಮ್ರ ದಡ್ ದಡ್ ಹನಿ ಅಂದಳಿ ದಡ್ ದಡ್ ದಡ್ ದಡ್ ದಡ್ ಅಂತ ಗೊತ್ತಿರತ್ತ. ದಡ್ ದಡ್ ದಡ್ ದಡ್ ದಡ್ ದಡ್ ಅಂದ
2: ದಡ್ ದಡ್ ಬಂದ ಚೊಂಡಿ
3: ಹಿಂಗ್ ಮತ್ ಹಾಂಗ ಹೋಯ್ತ. ಒಂದೇ ಸಲಕ್ಕೆ ಸ್ವಯ್ಯ ಬಂದ್ ಸ್ವಯ್ಯ ಹಾರ್ಕ ಹೋಯ್ತ. ಅದು ಇದು ಮಗಿ ಮಳಿ. ಮಗಿ ಮಳಿ ಆದ್ಮೇಲೆ ಹುಬ್ಬಿ ಮಳಿ. ಹುಬ್ಬಿ ಮಳಿ ಮಳಿ ಅಂತ ಹೇಳಿದ್ರ ಅಬ್ಬಿ ಅದಿ ಹಾಲು ಕುಡ್ದಂಗಮ್ರ ನಿಧಾನ ಮಕ್ಕಳ ಹಾಲು ಕುಡ್ದಿದ್ಯಾ ಹಂಗೆ ನಿಧಾನ. ಆ ಮಳಿ ಹಂಗೆ ಬರ್ಕೆ ಯಾಕಂದ ಹೇಳ್ರೆ ಆಗಳಿಕೆ ಗೆದ್ದಂಗಿ ಕೊನೆಯೆಲ್ಲ ಹಾಲು ನುಂಗು ಹೊತ್ತು. ಹಾಲು ನುಂಗು ಹೊತ್ತಿಗೆ ಎಲ್ಲಾರು ದಡ ದಡ ದಡ್ ಮಳಿ ಬಂದಿದ್ರೆ ಅದು ಪೂರ ಉದ್ರಿ ಹೊತ್ತ,
2: ಹಾಲು
3: ಪೂರ ಚಟ್ಟತ್ತ. ಅದೇ ಹುಬ್ಬಿ ಮಳಿ ಕಂಡಾಗೆ ನಿಧಾನ ಬತ್ತಿದ್ರೆ ಫಸಲು ಲಾಯ್ಕಾತ್ ಅಂದಳಿ ಹೇಳಿ ಹಂಗೆ. ಅದು ಇದೆಲ್ಲ ಒಂದೊಂದು ಕ್ರಮ. ಕಡಿಕೆ ಹಿಂಗೆ ಇರುತ್ತೆ ಕಡಿ ಮುಂದ್ ಮುಂದೆ ಹುಬ್ಬಿ ಮಗಿ, ಹುಬ್ಬಿ ಉತ್ರಿ ಚಿತ್ರಿ ಹಿಂಗೆ ಒಂದೊಂದೇ ಒಂದೊಂದೇ ಮಳೆ ಬತ್ತತ್ತು. ಲಾಸ್ಟಿಗೆ ಬಪ್ಪದ ಯಾವ್ದಕ್ಕೆಂದ್ರೆ ವಿಶಾಖಿ ಮಳೆ ಬತ್ತತ್ತು. ಈ ದೀಪಾಳಿ ಹಬ್ಬ ವಿಶಾಖಿ ಮಳೆ ಬಪ್ಪ ಆಗಮ್ರು. ವಿಶಾಖಿ ಮಳೆ ಭೂಮಿ ಮೇಲೆ ಬಂತ ಬಿತ್ತಂದ್ರೆ ವಿಷಜಂತುಗಳು ಜಾಸ್ತಿ ಅಂಬರು. ಹಾ, ಮಳೆ ಹಿಂಗೆ ವಿಶಾಖಿ ಮಳೆ ಬಪ್ಪಕಾಗ ಅಂತ ಹೇಳ್ತಾರೆ. ಒಂದು ವೇಳೆ ವಿಶಾಖಿ ಮಳೆ ಬಂದದ್ದಿದ್ರೆ ಮಳೆಗಳ ರಾಜ ಯಾವುದು ಅನುರಾಧ ಯಾವುದಕ್ಕೂ ಹೇಳ್ತಾರೆ. ಅನುರಾಧ ಮಳೆ ಭೂಮಿ ಮೇಲೆ ವಿಶಾಖಿ ಮಳೆ ಎಷ್ಟೇ ಬಂದ್ರು ಅಡ್ಡಿಲ್ಲ ಅಂದ್ರೆ ಅನುರಾಧ ಮಳೆ ಭೂಮಿ ಮೇಲೆ ಒಂದು ಹನಿಯಾರು ಬೀಳ್ಕೆ ಅಂಬ್ರು ಆ ವಿಷಜಂತುಗಳೆಲ್ಲ ತಗ್ಗುತ್ತೆ ಅಂತ ಹೇಳೋದಕ್ಕೆ. ವಿಶಾಖಿ ಬಂದ್ರು ಅಡ್ಡಿಲ್ಲ ಅನುರಾಧ ಬರ್ಕ ಅಂದಳಿ ಹಾಗೆ.
2: ಸ್ವಾತಿ ಮುತ್ತಿನ ಮಳೆ,
3: ಸ್ವಾತಿ ಮಳೆಗೆಲ್ಲ ಇದೇ ಮಾಡ್ತಾರೆ ಗೊತ್ತಾ ನಿಮ್ಗೆ. ಸೀರಿಯಲ್ಲ ಬಿಸಿಲಿ ಹಾಕ್ತಾರೆ,
2: ಸ್ವಾತಿ ಬಿಸಿಲು ಅಂದ್ರೆ
3: ಸ್ವಾತಿ ಬಿಸಿಲಿ, ಸ್ವಾತಿ ಬಿಸಿಲಿಗೆ ಅದನ್ನ ಹಾಕ್ತಾರೆ, ಬೀಜ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಸ್ವಾತಿ ಬಿಸಿಲು ಬೀಳ್ಕ ಅಂದಳಿ ಹೇಳಿ. ಹಾ, ಅವೆಲ್ಲ
2: ಮತ್ತೀವ ಮತ್ತೊಂದು ಹೇಳ್ತಾರೆ ಅಂತಂದ್ರೆ ಸ್ವಾತಿ ಮಳಿ ಬಪ್ಪತ್ತಿಗೆ ಅದನ್ನ ಹಿಡಿದು ನೀವು ಮಡಕೆಯಲ್ಲಿ ಇಟ್ಟರೆ ಆ ನೀರು ಅಷ್ಟು ಒಳ್ಳೇದಮ್ರ ಅಂತೇಳಿ ಹೇಳಿ ನೀರನ್ನು ಹಿಡ್ದಿಡಿನಿ ಅಂತೆಲ್ಲ ಹೇಳಿ.
3: ಹೌದು ಹೌದು ಅದ ಹೇಳ್ತಾರ. ಎರಡೂರು ದೇವಸ್ಥಾನ ಮಾಗಿ ಮಾಳಿದೆ ಅದು ನೀರು ಹಿಡ್ದಿರ್ತಾರ ಅವ್ರಿಗೆ ಈ ವರ್ಷ ಇಟ್ಟದ್ ಬರು ವರ್ಷಕ್ಕೆಲ್ಲ ಬೇಕು ದೇವಸ್ಥಾನ. ಹೌದು ಹೌದು ಮಾಗಿ ಮಾಳಿದ್ ನೀರ ಅದೆಲ್ಲ ಕ್ರಮ ಇತ್ತು ಸುಮಾರಿತ್ತು. ಹೀಗೆ ಇದು ನಮ್ಮ ನಟ್ಟಿಗೆ ಸಂಬಂಧಪಟ್ಟಂಗೆ ಗೆದ್ದಿ ಹದ ಮಾಡಿ ಒಂದು ಈ ರೀತಿಯಂಗೆ ಹಿಂದಿನ ಕ್ರಮದಂಗೆ ಮಾಡ್ತಾ ಇದ್ದೀರಾ. ಇವತ್ತಿನ ದಿವಸಕ್ಕೆ ಕಾಲಮಾನಕ್ಕೆ ಎಲ್ಲವೂ ಬದಲಾಯ್ತು. ಒಂದೇ ಒಂದು ಸ್ವಲ್ಪ ಇದಿಲ್ಲ. ಕಡೆಗೆ ಆಗಿ ಹೋಯ್ದ್ರ ನಿಮ್ಗೆ ಅದ್ರ ಬಗ್ಗೆ ಹೇಳ ಕಣಿ ಮಾತಾಡ್ತಾ ಮಾತಾಡ್ತಾ ಮಸ್ತ್ ಬಂತಲ್ಲ ನಾವು ಆಗಿ ಅಂತ ಹೇಳ್ತಾ. ಆಗ್ಯಂಗು ಈಗ ಒಂದಾಳಾಗಿ ಅಂದ್ರೆ ಹೆಂಗೆ ಒಂದಾಳಾಗಿ ಅಂತ ಹೇಳಿದ್ರೆ 30 ಹಿಡಿ 30 ಹಿಡಿ ಅಂದ್ರೆ 60 ಸೂಡಿ. ಒಂದ ಸೂಡಿಗೆ ಆಗಿ ಆಯ್ಕರೆ 2 ತಳ ಕೈಯಂಗ್ 2 ತಳ ಇರುತ್ತೆ ಕಣಿ. 2 ತಳ ಹಿಡ್ಕೊಂಡ್ರೆ 1 ಸೂಡಿ ಆಗಿ ಅದನ್ನ ಬಿಗ್ದು ಕಟ್ಟದಾಗಳಿಕೆ 1 ಸೂಡಿ ಆತ. ಹಂಗಿಂದ 30 ಹಿಡಿ ಮಾಡ್ರೆ 60 ಸೂಡಿ ಮಾಡ್ರೆ ಒಂದಾಳಾಗಿ. ಒಡೆಯ ಒಕ್ಕಲ್ ಕಾಲದಂಗೆ ಒಡೆಯರ್ ಮನೆ ಹೋಯ್ಸುರಿ ಮಾತ್ರ ಬೇರೆ ಎಲ್ಲರಿಗೆ 30 ಹಿಡಿಯಾರ ಒಡೆಯರ್ ಮನೆ 35 ಹಿಡಿ ಆಗಿ ಹೋಯ್ಕಿದ್ ತಮ್ರಾಗಳಿಕೆ 5 ಹಿಡಿ ಜಾಸ್ತಿ. 10 ಸೂಡಿ
2: 7 ಸೂಡಿ
3: ಈಗ ಹುಲ್ ಲೆಕ್ಕ ಮಾಡತ್ ಕಣಿ. 1 ಸೊಲ್ಗಿ 7 ಸೊಲ್ಗಿ ಅಂತ ಹೇಳ್ರ ಹಾಗೆ ಆ ಲೆಕ್ಕದಂಗೆ ಇದನ್ನ ಆಗಿ ಲೆಕ್ಕ ಹಿಂಗೆ ಹಿಂದಿನ ಕಾಲದ. ಕಡೆಗೆ ಅದಾದ್ಮೇಲೆ ಇತ್ತೀಚೆಗೆ ಬಂತು ಸಾಲ್ನಟ್ಟಿ ಅಂತ ಬಂತು. ಸಾಲ್ನಟ್ಟಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆಲ್ಲ ತಿಂಗಳಾಗಿ ಎಲ್ಲ ನಡ್ತಿದ್ದೀರ 27 ದಿವಸದ ಒಂದ್ ತಿಂಗಳಾಗಿ.
2: ಎಷ್ಟು ತಿಂಗಳ ಎಷ್ಟು ದಿನ ಬಿಟ್ಟು ಆಗಿನ ನಾವು ಗೆದ್ದಿಗೆ ನೋಡುದು ಹೇಳಿ.
3: ನೀರಾಗಿ ಹೊಡಿಯಾಗಿ ಎಲ್ಲ ಮಾಡತ್ ಕಣಿ. ಅವು ಹೆಚ್ಚು ಕಮ್ಮಿ ಒಂದು 26-27 ಒಂದ್ ತಿಂಗಳು ಹಿಂಗೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ವಾಯ್ದಿ. ಕಡೆಗೆ ಹೋದಾದ್ಮೇಲೆ ಈ ಸಾಲ್ ನಟ್ಟಿ ಅಂತ ಮಾಡ್ತಾ ಬಂದ್ರಿ ಕಣಿ. ಒಂದ್ ಸಮಯ ಎಲ್ಲ ಹಿಡಿದು ಪೂರಾ ಜನ ಗೆದ್ದೆ ಬಳ್ಳಿ ಹಿಡ್ಕೊಂಡು ಸಾಲ್ ನಟ್ಟಿ ಮಾಡೋ ಶುರು ಮಾಡ್ರ. ಸಾಲ್ ನಟ್ಟಿ ಮಾಡ್ರೆ ಲಾಯ್ಕ ತಾಂಗಂದಿಲ್ಲ ಮಿಷನ್ ಓಡಿಸುದ
2: ಓಡಿಸುದ.
3: ಅದ್ರಂಗೆ ಈ ಸಾಲ್ ನಟ್ಟಿ ಮಾಡೋ ಸುರಿಗೆ ಅಂತ ಮಾಡ್ರಿ ಕೇಂದ್ರ. ಅದಕ್ಕೆ ಆಗಿ ಹೆಚ್ಚು ಬೇಡಲ್ಲ ಆಗಿ ಕಮ್ಮಿ ಹೊತ್ತಲ್ಲ ಆಗಲಿಕ್ಕೆ ಒಂದ್ ಆಳಾಗಿ ಅಂದ್ರೆ 15 ಹಿಡಿಗೆ ಬಂತು ಕೂಡ್ಲೇ. ಅದು ಮತ್ತೆ ಮರಿಯಾಗಿ ಅದಕ್ಕೆ ಅದೊಂದು 18-17-20 ದಿವಸ ಆದಾಗಿನೆ ಒಯ್ದು ನೋಡ್ತಾ ಇದ್ದೀರ ಅದಕ್ಕೆ ಸಾಲ್ ನಟ್ಟಿಗೆಲ್ಲ. ಕಡೆಗೆ ಈಗ ಮಿಷನ್ ಮ್ಯಾಟ್ ಆಗಿ ಬಂತಲ್ಲ. ಈಗ ದಿನೂ ಗೊತ್ತಿಲ್ಲ ಆಗಿ ಗೊತ್ತಿಲ್ಲ ಆಗಿಡಿ ಗೊತ್ತಿಲ್ಲ ಅಂತ ಇಲ್ಲ ಮಿಷನ್
2: ಬೇಡ ಅಷ್ಟು ಎಲ್ಲರಿಗೆ ಮ್ಯಾಟ್ ಆಗಿ ಹಿಡ್ಕೊಂಡು ಅಲ್ಲಿ ಮೆಷಿನ್ ಹತ್ರ ಹಾಪಲ್ಲ ರೀ.
3: ಹಾ ಮ್ಯಾಟ್ ಆಗಿ ಹಿಡ್ಕೊಂಡು ಮನೆಯವ್ರ ಹೊತ್ತಿಲ್ಲ ಅವ್ರಿಗೆ ವಹಿಸಿ ಕೊಟ್ಟರೆ ನಟಿಕೆ ಹಾತ್ರಲ್ಲ ಈಗ. ಹಾ ಇವ್ರ ಕಾಣ್ತೀರಾಯ್ತು ಒಂದು ಮ್ಯಾಟ್ ಇಷ್ಟು ಮ್ಯಾಟ್ ಹಾಕಿತ್ತು ಅಂದ್ರೆ ಹೇಳ್ತಾರೆ. ಆ ಮ್ಯಾಟ್ ಇಲ್ಲಿ ಆಗ್ತಾ ದುಡ್ಡು ಕೊಟ್ರೆ ಸರ್ 820-130 ಎಷ್ಟೋಪ್ಪ ಮ್ಯಾಟಿಗೆ ಹಂಗಿಂದೆಲ್ಲ ದರ ಅವ್ರ ಎಷ್ಟು ಕಂಡ್ರೆ ಅಷ್ಟು ನಟಿಕೆ ಹಾತೆ ಹಾಕೊಂಡ್ರೆ ನಮ್ದು ಎಷ್ಟು ಗೆದ್ದಿತ್ತು ಅಂತ ಹೇಳ್ರ ಸೈ.
2: ಅದೇ ನನಗೀಗ ನೀವು ಇಷ್ಟು ಹೇಳೋತಿಗಿತ್ತಲ್ಲ ನೀವು ಅಗಿ ಒಯ್ಯುದು ಅಂತೇಳೆಲ್ಲ ಹೇಳ್ರಲ್ಲ. ನಾವು ಶಣಕಿಂದ ಕಣ್ಕೊಂಡು ಬಂದದ್ದು ಆ ಗೆದ್ದಿ ಆ ಕೆಸರು
3: ಆ ಕೆಸರು ಆ ಗೆದ್ದೆ ಸಿಕ್ಕುದು ಜಾಕ್ಟಿ ಆ ಹೆಂಗಸರು ಅಲ್ಲಿ ಅದನ್ನೇ ದಡ್ಡ ದಡ್ಡ ಜಾಕ್ಟಿ ಎಲ್ಲ ಇದ್ರೆ ಹೆಕ್ಕಿ ಮಟ್ಟಿಗೆ ಹೇಕಂದು ಅದನ್ನ ತಂದು ಮನೆ ಪದಾರ್ಥ ಮಾಡುದ. ಅದು ಈ ಮೂಲವ್ಯಾಧಿಗೆ ಮತ್ತೆ ಕರುಳು ಸಂಬಂಧ ಕಾಯಿಲೆಗಳಿಗೆಲ್ಲ ಒಳ್ಳೆ ಮದ್ದಮ್ರ ಜಾಕ್ಟಿ. ಈಗ ಅಂತ ಆಯ್ತು ಜಾಕ್ಟಿ ವಂಶವೇ ಚಿಟುಲ್ ಎದ್ದು ಹೋಯ್ತು.
2: ಯಾಕೆಂದ್ರೆ
3: ಈಗ ಗೆದ್ದಿ ತುಂಬಾ ಟಿಲ್ಲರ್ ಇಳಿತ ಟಿಲ್ಲರ್ ಬ್ಲೇಡ್ ಹಿಂಗ್ ಕೊಚಿತ ಕೊಚಿತ ಕೊಚಿತ ಹೊತ್ತಲ್ಲ ಜಾಕ್ಟಿ ವಂಶ ಅವ್ ಸಂತಾನವೇ ಹೋಯೇ ಬಿಡ್ತಾತ ಈಗ. ಆಗಳಿಕಾರ ನೇಲ ಹೂಡು ಸುರಿಗೆ ಅಂತ ಆತಿತ್ತು ಹೋಳಿ ಮಣ್ಣು ಆಚಿಗೂ ಒಂದ್ಸಲ ಈಚಿ ಒಂದ್ಸಲ ಅದ್ರಾಗ ಈಚಿಗಿದ್ದಿದ್ರು ಮಕ್ಚಿ ಆಚಿ ಬೀಳ್ತಿದ್ದು ಆಚಿಗಿದ್ರು ಮಕ್ಚಿ ಈಚಿ ಬೀಳ್ತಿದ್ದು. ಆಗಳಿಕ ಅವಕ್ಕೆಲ್ಲ ಪೆಟ್ಟಿರಲ್ಲ. ಈಗ ಗೆದ್ದಗಿದ್ದ ನೆಕ್ಕುಳ ಗೆದ್ದಗಿದ್ದ ಜಾಕ್ಟಿ ಪೂರ ಸತ್ತ ಸಾರಿ ಹೋದು ಎಲ್ಲ ಹಾಳೆ ಹೋದು. ಈಗ ಮುಂಚಾರ ಹಾಂಗಿರ್ತಿರ್ಲ ಇದ್ದಿತ್ತು ಹೋರಿ ಹುಂಟೆಗೆ ಅಷ್ಟು ಲಾಯ್ಕ್ ಆತಿತ್ತು. ಮತ್ತೆ ಈ ಹೋರಿ ಹುಂಟಿವು ಕಾಣಿ ಈ ನಟ್ಟೆಂಗು ಹಾಗೆ ಮಾತಾಡ್ತಾ ಮಾತಾಡ್ತಕ್ಕೆ ಎಲ್ಲ ಹೇಳು ಸುರಿ ನೆನಪು ಹತ್ತು ಕಾಡಿಗೆ ಹಂಬಲಾತ್ ನಟ್ಟಿ ಮಾಡೋ ಸುರಿಗೂ ಮೊದ್ಲಿಗೆ ಇದಿತ್ತು ಎಂತ ಕೇಳ ಗಣತಿ ನಟ್ಟಿ ಅಂತ ಅಳಿತ್ತಲ್ಲ ಗಣತಿ ನಟ್ಟಿ ನಟ್ಟಿ ಮಾಡೋ ಸುರಿ ಒಟ್ಟಲ್ಲ. ನಮ್ಮ ಕ್ರಮ ಎಲ್ಲ ದೇವರಿಗೆ ಲಗ್ತಾಯಿ ನಾವು ಮಾಡ್ಕೊಂಡು ದೇವರನ್ನೇ ನಂಬ್ಕೊಂಡ್ ಬಂತಲ್ಲ. ಜನಪದದ ಆಚರಣೆ ಎಲ್ಲದ್ರಗೂ ದೇವರೇ ನಮ್ಗೆ ಮುಖ್ಯ ಇರುತ್ತೆ. ಹಾಗಾಗಿ ಮೊದಲು ನಟ್ಟಿ ಮೊದಲು ನಾವು ಯಾವುದೇ ಕಾರ್ಯಕ್ರಮ ಎಂತ ಶುರು ಮಾಡಿದ್ರು ಗಣಪತಿ ಆರಾಧನೆ ಹೌದಲ್ದ ಜನಪದರು ಅದನ್ನೇ ಮಾಡ್ಕೊ ಬಂದಿರ್ ಕಣಿ. ಆಗಳಿಗೆ ಮೊದಲನೇ ನಟ್ಟಿಯೇ ಗಣಪತಿ ನಟ್ಟಿ. ಗಣಪತಿ ನಟ್ಟಿ ಕೆಲವ್ರು ಗಣಪತಿಗೆ ಪಂಚ ಕೆಜಿ ಹೇಳ್ಕೊಂಬಿತ್ತು ಮುಡಿಯಕ್ಕಿ ಕಡುಬು ಹೇಳ್ಕೊಂಬಿತ್ತು ಹಾಗೆಲ್ಲ ಮಾಡ್ತಾರೆ. ಹಾಗೆ ಮನೆಗೆ ನಟ್ಟಿಗೆ ಅಂತ ಕೇಳದಿದ್ರೆ ಈ ಕೊಬ್ಬೆಸ್ರು ಕಡಿಕೆ ಅಲ್ದ್ರೆ ಆವಡಿ ಬೇಸುದು ಇದೆಲ್ಲ ಗಣಪತಿ ನಟ್ಟಿಗೆ ಮಾಡಿ ಕೊಡುವಂತ ತಿಂಡಿ.
2: ಕಬ್ಬ ಹೆಸರು ಕಪ್ಪ ಹೆಸರು
3: ಹಾ ಕಪ್ಪ ಹೆಸರು ದಡ್ಡ ಹೆಸರು ಬತ್ಕಣಿ ಅದು ಕಬ್ಬ ಹೆಸರು ಅಂದ್ರೆ ನಂಬದೇಗೆ ಆಗ ಕಬ್ಬ ಹೆಸರು ಕಡಿಕೆ ಆವಡಿ ಇದನ್ನೆಲ್ಲ ಬೇಯಿಸಿ ಹೆಂಗಸರಿಗೆ ಕೊಡುವಂತದ್ದು ಇದು ಮೊದಲಿನ ನಟ್ಟಿಗೆ. ಕಡಿಕೆ ಈ ಲಾಸ್ಟ್ ನಟ್ಟಿ ಏನಿತ್ಕಣಿ ಅದಕ್ಕೆ 10 ಅಂತ ಹೇಳುದು. 10 ಅಂತಾರೆ ಮುಗೀತು ಇವತ್ತಿದ ಅಂದಾಳೆ ಈ ವರ್ಷದ ಮುಗೀತು
2: ಈ ವರ್ಷದ ನೆಟ್ಟಿ ಮುಗೀತು
3: ಮುಗೀತು ಕಡಿಗೆ ಈ ವರ್ಷದ ಲಾಸ್ಟ್ ನಟ್ಟಿ ದಿವಸ ಕಣಿ ಆ ಹೋರಿಗೂ ಕಣಿ ಎಷ್ಟು ಇದು ಮಾಡ್ತಿರ್ ಕಣ್ರೆ ಈ ಗೆದ್ದೆಗೆಲ್ಲ ನಟ್ಟಿ ಆರ್ಮೇಲೆ ಲಾಸ್ಟಿಗೆ ಒಂದು ಆಗಿ ಒಂದು ಹಿಡಿಯೋ ಒಂದು ಒಂದು ತಳ ಆಗಿ ತಕೊಂಡ ಹುಡದ್ ಗಣಸರಿದ್ರು ಕಾಣಿ ಅದನ್ನ ಆಗಿ ನೀ ಒಂದು ತಳ ತಕೊಂಡು ಅದ್ರಾಗ 8 ಪಾಲ್ ಮಾಡುದು. 8 ಪಾಲ್ ಮಾಡಿ ಕೈನ ಹಿಂಗೆ ಕತ್ರಿ ಕೈ ಮಾಡಿ ಹಿಡ್ಕೊಂಡ ಈಚಿ ಎಡದ ಬದಿಗೆ ಕೈಗಿದ್ದದ್ದು ಬಲ್ದ ಇದ್ದದ್ದು ಹೋರಿ ಕೊಡುದು ಬಲ್ದ ಕೈ ಹಿಂಗಿದ್ದದ್ದು ಆಗಿನ ಎಡದ ಕೈ ಎಡದ ಬದಿಗಿದ್ದು ಹೋರಿ ಕೊಡು ತಿಂಬುಕ್ಕೆ ಅವು ತಿಂತಾವಲ್ಲ, ಅವು ತಿಂದ ಆರ್ ಗತಿಗೆ ಅವು ಬುಡ ಉಳಿತಲ್ಲ, ತಲೆ ಮಾತ್ರ ಹೋಗಿ ತಿಂಬು ಕೊಡುದು. ಆ ಬುಡ ಉಳದ್ನ ಅದೇ ಗೆದ್ದಂಗೆ ನೊಟ್ಟಿ ಮಾಡ್ತಿದ್ದೀರಿ. ಹಾ, ಗೆದ್ದಿ ನೊಟ್ಟಿ ಮಾಡಿಸೋರಿಗೆ ಇನ್ನೊಂದಿತ್ತು, ಯಾರು ಫಸ್ಟ್ ಹೇಳ್ತಾರೆ ನಮ್ಮ ಬದಿಗೆಲ್ಲ, ಬೆನ್ನೋವು ಇದ್ದಾರೆ ಗೆದ್ದಿ ನೊಟ್ಟಿ ಹಿಡಿಬೇಡಿ ಅಂತ ಹೇಳ್ತಾರೆ. ಬೆನ್ನೋವು ಇದ್ದಾರೆ ಗೆದ್ದಿ ನೊಟ್ಟಿ ಹಿಡಿದಿದ್ರೆ ಇನ್ನು ನೊಟ್ಟಿ ಸಾಗುದಿಲ್ಲ ಅಂದ್ರೆ, ಅದಕ್ಕೆ ಬೆನ್ನೋವು ಇದ್ದಾರೆ ಗೆದ್ದಿ ನೊಟ್ಟಿ ಹಿಡುವುದಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ಅಂತ ಹಿಂಗೆ ಕಟ್ಟುತ್ತಾ ಬತ್ತರು, ಸೇರ್ಗ ಕಟ್ಟುತ್ತಾ ಬತ್ತರು ಪೂರ್ತಿ ಆತ್ಕಣೆ. ಮೊದ್ದೆ ಎಲ್ಲ ಉಳಿದಿದ್ರೆ ಯಾರ್ದಾರು ಒಂಚೂರು ಓಜಲ್ಲ ಆಗಳಿಕೆಲ್ಲ, ಎಲ್ಲರಿಗೆ ಗೆದ್ದಿ ಎಷ್ಟು ಇತ್ಕೊಂಡು ಓಜ್ ಹಾಕಿ ಕೊಡುದು. ಓಜ್ ಅಂದ್ರೆ ಅಳಿಯುದ ಅಂತ ಹೇಳಿ ಅಂದ್ರೆ, ಅದ್ರ ಕನ್ನಡ ಮಾಪನವೇ ಓಜ್ ಅಂತ ಹೇಳಿ. ಆದ್ರೆ ಓಜ್ ಹಾಕಂತ ಬಂದಾಗಳಿಗೆ ಇಂತಿಷ್ಟೊಂದು ಬತ್ತೆ. ಈಗ ನಿಮ್ಮ ಓಜಂಗ್ ನೀವು ಯಾರು ಈಗ ಹಿಂದಿದ್ರಿ ಏನ್ ಮಾಡುವ, ಕಡೆ ಉಳಿದಾರೆಲ್ಲ ಮುಂದೆ ಬಂದ್ರೆ ಲಾಸ್ಟಿಗೆ ಗಾಡಿಗೆ ಅವ್ರಿಗೆ ನಟ್ಟು ಕೊಡ್ತಾರೆ. ಮತ್ತೆ ಪೂರ್ತಿ ಸುತ್ತ ಕಟ್ಟು ಸುರಿಗೆ ಒಳಗಿರ್ತಾರಲ್ಲ, ಈಗ ಯಾರಾದ್ರು ಉಳಿದ್ರೆ ಮಧ್ಯಗೆ ನೀವು ಉಳಿದಿದ್ದಿದ್ರೆ ಒಂದ್ಸಲ ಅವ್ರನ್ನ ಕಣ್ಕತ್ರು, ಬಸ್ರಿ ಹೆಂಗ್ಸ್ರಿ ಯಾರು ಯಾರು ಇದ್ದಿದ್ರೆ ಅಂತ ಸುತ್ತ ಕಟ್ಟುವುದಿಲ್ಲ. ಅವ್ರ ಈಚೆ ಬಂದು ಆರ ಮೇಲೆ ಈ ಗೆದ್ದಿದ್ದು ಸುತ್ತ ಕಟ್ಟುವಂತ ಕ್ರಮ ಇತ್ತು. ಮತ್ತೆ ಈ ಅಗೇಡಿ ಮಾಡದ್ ಗೆದ್ದಿ ಇತ್ಕಣಿ, ಅಗೇಡಿ ಮಾಡದ್ ಗೆದ್ದಿ ನೋಡು ಸುರಿ ಸೀದಾ ಹಾಗೆ ನೋಡುದಿಲ್ಲ ಬೇರೆ ಗೆದ್ದಿ ನಟ್ಟಾಗೆ, ಅದು ಬಾಣಂತಿ ಗೆದ್ದಿ ಅಂದಾಳಿ. ಯಾಕಂದ್ರೆ ಅದು ಒಡ್ಲು ಹಸಿ ಇತ್ತಂದಳಿ, ಅಂದ್ರೆ ಈಗ ಆಗಿ ಹೋಯ್ತು ಅಷ್ಟೇ ಅಲ್ದ, ಆ ಗೆದ್ದಿಗೆ ಒಂದು ಕ್ರಮ ಎಷ್ಟು ಚಂದ ಮಾಡಿ ಮಾಡ್ತಿದ್ರು ಕೇಳ್ರೆ. ಆ ಗೆದ್ದಿಗೆ ಒಂಚೂರು ಎಣ್ಣೆ ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಎಣ್ಣೆ ಬಿಟ್ಟು ಅದಕ್ಕೆ ಒಂಚೂರು ಕಾಡಿಗೆ ಹಾಕಿ ಕಡಿ ಬೂದಿ ಚೊಲ್ಲಿ ಕಡಿಗೆ ಅದನ್ನ ನಟ್ಟಿ ಮಾಡುದು. ಯಾಕಂದ್ರೆ ಹೇಳ್ರೆ ಅದು ಬಾಣಂತಿ, ಎಷ್ಟು ಕಾಳಜಿ ಎಷ್ಟು ಕೇರ್ ಹೆಂಗ್ ಮಾಡ್ತಿದ್ರೆ ಕಣಿ ಹಿಂದಿನ. ಈಗ ಅದನ್ನೆಲ್ಲ ಎಣಿಸ್ಕೊಂಡಾಗಲಿ ಬೇಜಾರತ್ತೆ. ಅಂಥದ್ದು ಒಂದು ಸಣ್ಣದೇ ನಮ್ಮಲ್ಲಿ ಉಳಿಸ್ಕೊಂಡು ಕಾಯ್ದೆ ಹೋಯ್ತಲ್ಲ, ಇಷ್ಟು ಕ್ರಮ ಎಲ್ಲ ನಾವು ಹಾಳು ಮಾಡ್ಕೊಂಡು ಬಿಡ್ತಲ್ಲ ಅಂದಾಳಿ. ಎಲ್ಲ ಪೂರ ಅಂದ್ರೆ ಪೂರ ಹೋಯ್ತು. ಇದೀಗ ನಮಗೆ ಚೂರ್ಚೂರಾರು ಕಾಂಬಕ್ಕೆ ಸಿಕ್ಕಿತ್ತು, ಇನ್ನು ಮುಂದಿನ ತಲೆಮಾರಿನವ್ರಿಗೆ ಕೇಂಬಕ್ಕೆ, ಕಂಡದಕ್ಕಿಂತ ಕೇಂಬುದ್ರಿಗೆ ಎಷ್ಟು ಖುಷಿ ಸಿಕ್ಕತ್ತೆ ಹೇಳಿ ಗೊತ್ತಿಲ್ಲ. ನಾವ್ ಏನಂದಳಿ ಈಗ ಕಣ್ಣಾರೆ ಕಾಣ್ದಿದ್ನಿ ಹಾಂಗಂದ ಆಲೋಚನೆ ಮಾಡ್ಕೊಂಡ್ಲಕ್ಕ.
2: ಅದೇ ನಂಗಾಗ ನೀವ್ ಹೇಳೋತಿಗೆ ಆಗಿಂದ್ಲೋ ಆ ಗೆದ್ದಿ ಅಗ್ಗಿಡಿ ಅಥವಾ ನಮ್ದು ನೆಟ್ಟಿ ಮಾಡೋ ಗೆದ್ದಿ ಹೂಡ್ದಾಗ ಅಲ್ಲೆಲ್ಲ ಹೆಂಗ್ಸರ ನೆಡ್ತಾ ಇಪ್ಪತ್ತಿಗೆ ಅಥವಾ ಅಗಿ ಹೋಯ್ತಾ ಇಪ್ಪತ್ತಿಗೆ ಅದೊಂದು ಮಣ್ಣಿನ ಸ್ಮೆಲ್ ಬತ್ತ, ಕೆಸರ್ ಸ್ಮೆಲ್, ಆ ಪರಿಮಳ ನನ್ಗೆ ಹೊಡಿತಿತ್ತು. ಅದೆಷ್ಟು ಲೈಕ್ ಐತಲ್ಲ. ಮತ್ತ ಅದೆಂತ ಹೇಳ್ತಾರ, ಮೇಲಾಳ ಹಾ ಗಂಡ್ಸ್ರ ಅವ್ರ ಅಗಿ ಇಲ್ಲಿ ಒಯ್ದು ಹಾಕದನ್ನ ಅವ್ರ ಕಣ್ಣ ಅಡಿಗೆಗೆ ಹೊತ್ಕೊಂಡು ಅದೆಷ್ಟೆಷ್ಟೋ ದೂರ
3: ಆಗಳಿಕೆ ಒಬ್ರಿಗೊಬ್ರಿಗೆ ಹಿಡುಕಿಲ್ಲ ಅಂತ ಹೇಳ್ರಿ. ಈಗ ಮೂರ್ ಜನ ಇದ್ರನ್ ಮಾಡೋದು, ಊರಿನ ಗೆದ್ದಿ ಹೋಯ್ಕಾರ ಮಾತಿ ಹೊರದು ಅಲ್ದೆ ಇದ್ರೆ ಒಂದು ಅಕೇರಿ ಹೊರ್ತಾರಿಗೆ ಒಂದ್ ಮರದ ಮೂರ್ ಕಾಲ ಅಂದಳಿ ಬತ್ತ, ಮೂರ್ ಕಾಲ ಮೇಲೆ ಹೆಡ್ಗಿ ಬೆಚ್ಕಂದ್, ಹೆಡ್ಗಿ ಬೆಚ್ಕೊಂಡು ಕಾಡಿಗೆ ಒಂದ್ ನೆಗು ಕೆರೊಬ್ಬ ಜನ ಬೇಡಲ್ ಮೇಲ್ ಬೆಚ್ಕಂಡೆ ಅದಕ್ಕೆ ತುಂಬುದು ಅಲ್ದೆ ಇದ್ರೆ ಈಗ ಫಸ್ಟ್ ಇದ್ದಾನ ಒಬ್ರಿಗೆ ಕೆಳಗೆ ತುಂಬಿ ಅದನ್ ಮೇಲ್ ಬೆಚ್ಕಂ, ಇವ್ರಿಬ್ರಿಗೆ ಹಿಡ್ದಾರ ಮೇಲೆ ಲಾಸ್ಟ್ ನಾನು ಹೊತ್ಕೋಯ್ಕಲ್ಲ. ಅವ್ ಮೂರ್ ಕಾಲ ಆಗಿದ್ದಕ್ಕೆ ಹಿಂಗ್ ಮಾಡಿ ಮಂಡಿ ಕೊಟ್ಟು ಹೊತ್ಕೊಂಡು ಹಾಕೋದು ಆಗಳಿಕೆ. ಆ ಮೂರ್ ಕಾಲ ಅಂದಳಿ ಎಲ್ಲರ ಮನೆಗೆ ಎತ್ತಿತ್ತು, ಈಗ ಮೂರ್ ಕಾಲು ಇಲ್ಲ ಅಂತ ಕಾಲು ಇಲ್ಲ, ಈಗ ಮಾಡುವರೇ ಇಲ್ಲ ಅಲ್ದ ಅಗಿಯಲ್ಲಿತ್ತು. ಕಡಿಕೆ ಅದೇ ನೀವು ಹೇಳ್ರಿ, ಆಗಳಿಕ ಆ ನಟ್ಟಿ ಮಾಡಿಸೋರಿಗೆ ಮೇಲಾಳು ಒಬ್ಬರಲ್ಲಿ ನಿತ್ಕೈದಾಗಳಿಕ ಆ ಮೇಲಾಳಿ ಬೊಯ್ದು ಆ ಗೆದ್ದೆಗಾಪ ಸಂಭಾಷಣೆ ಎಲ್ಲ ಎಷ್ಟು ಲಾಯಕ್. ಒಬ್ಬರೊಬ್ಬರ ಮನೆ ಕಷ್ಟ ಸುಖಗಳೆಲ್ಲದ್ಲು ವಿಚಾರಗಳೆಲ್ಲವೂ ಬತ್ತಿದ್ದು, ಬರೇ ಒಂದ್ ಯಾರನ್ನು ದೂರ್ಕಂತ ಇರಲೇದಿತ್ತು, ಖುಷಿ ಬೇಜಾರು ಎಲ್ಲವನ್ನಲ್ಲ
2: ಹಂಚ್ಕೊಂಡ್ಕೊಂಡು. ಆ ಹೆಂಗ್ಸದೊಂದು ತಂಡ ಇರತ್ ಕಣಿ,
3: ಹೌದು,
2: ಬೆಟ್ಟ ಬೆಟ್ಟಿಗೆ ಒಂದೊಂದು ತಂಡ,
3: ಹೌದು,
2: ಅದರೊಟ್ಟಿಗೆ ಅವ್ರದ್ದು ಮಾತುಕತೆ ಬೆಳಗ್ಗೆ ಮುಚ್ಚ ಬೇಗ ಎತ್ಕೊಂಡು ಓ ಚಿಕ್ಕ ಅಕ್ಕ ಓ ಅಕ್ಕ ಅಕ್ಕ ಬಾರ ಹಾಪನ ಚಾಯಿಲೆ ನಿಂದಿನ ನಿಂದೊಂದು ಎಷ್ಟೊತ್ತಿಗೆ ನಾಳೆ ಹೇಳ್ಕೊಂಡು ಬೈಕೊಂಡು ಎಲ್ಲ ಟೀಮ್ ತಂಡ ಮಾಡ್ಕೊಂಡು ಅದೊಂದು ಗೊರ್ಬು
3: ಗಣಸ್ರಿ ಕೊಂಬಳಿ
2: ಕೊಂಬಳಿ
3: ಎಂತ ಇಲ್ಲಿ ಈಗ ಎಲ್ಲ ಒಬ್ರೊಬ್ರು ಬರ್ತಾರೆ ರೈನ್ಕೋಟ್ ಹಾಕೊಂಡೆ ಬಾಪದೀಗ ಅಲ್ಲಿ ಯಾರಿಗೆ ಬಂದಿತ್ತು. ಕಡಿಕೆ ಇನ್ನೊಂದು ನೀವು ಹೇಳ್ದಾಗೆ ಈ ಮೇಲಾಳಿ ಇದ್ರು ಕಣಿ, ಅವ್ರ ಈ ಬದಿಯೆಲ್ಲ ಒಂಚು ಕೊಚ್ಚಿ ಕೊಡ್ಕ, ಈ ನೇಲ್ ಹೊತ್ತಿಲ್ಲ ಈ ಮುಲ್ಲಿ ಮುರ್ಕಣಿಗೆಲ್ಲ ನೇಲ್ ಹೊತ್ತಿಲ್ಲ, ಅಲ್ಲಿ ಒಂಚು ಕೊಚ್ಚಿ ಕೊಡ್ಕ. ಕೊಚ್ಚಿ ಕೊಡ್ದಾಗ ಅಲ್ಲಿ ಸಮಯ ಇಲ್ದಿರ ಹೆಂಗಸರು ಬೊಯ್ದು ಕಾಣ್ಕ ಎಂತ ಅದು ಕೊಚ್ಚು ಸಮಯ ಇಲ್ಲ, ಮೇಲಾಳಿ ಸಂಬಳ ಕೊಡುವುದಿಲ್ಲ, ಅವ ಧರ್ಮಕ್ಕೆ ಬಂದು ಮಾಡ್ತಾ ಇಲ್ಲ ಹಾಗೆ ಹಿಂಗೆ ಅಂದಳಿ ಅವನಿಗೊಂದು ಬೈಗುಳ. ಕಡಿಗೆ ಅವರೊಂದು ಅದನ್ನ ಮತ್ತು ಒಂಚು ಕೊಚ್ಚಿ ಕೊಡುದ. ಮತ್ತೆ ಹೊಯಂಗಿ ಗೆದ್ದ್ಯಾರು ಬೇರೆ ಗೋಸರ್ ಗೆದ್ದ್ಯಾರು ಹಿಂದಿನ ದಿವಸ ಉಡಿ ಹಾಕ್ಲಕ್ಕ, ಹೊಯಂಗಿ ಗೆದ್ದಿ ಅದೇ ದಿವಸ ಉಡಿ ಅದೇ ದಿವಸ ನೋಡ್ಕೊ, ಹೊಯಂಗಿ ಗಿರಿತ್ ಹೊಯಂಗಿ ಗಿದ್ರೆ ನೋಡುಕಾತಿಲ್ಲ, ಕೈ ಹರಿತಿಲ್ಲ, ಕೈ ಹರಿದ್ರೆ ಇಲ್ಲೆಲ್ಲ ಈ
2: ಬೇರೆ
3: ಕಣ್ಣೆಲ್ಲ ನೋವು ಶುರು
2: ಆಗುದು.
3: ಮತ್ತೆ ಗೋಸರ್ ಪರ್ಮಳ ಅಂದ್ರೆ ನೀವು ಪರ್ಮಳು ಹೌದು, ಅದ್ರ ಸಂಗ್ ಮದ್ದು ಹೌದು, ಈ ಮಳಗಲ ಅಪ್ಪ ಗೆದ್ದಿನ ಕಾಲ್ ನಂತಿಂತ ಕಾಣಿ, ಆ ಗೋಸರ್ ಗೆದ್ದಿ ಹೋಗಿ ನಟ್ಟಿ ಮಾಡಿ ಎಲ್ಲ ನಂಜ್ ಪೂರ ಹತ್ ಹಾ ನಂಜ್ ಪೂರ ಹತ್ ಗೆದ್ದಿ ನಂತಿಂತಲ್ಲ, ಅದೇ ಜಡ್ ಮೇಲೆ ತಿರುಗಿ ನಂಜ್ ಹೆಚ್ಚ ಹತ್ ಹಾಗೆ. ಮತ್ತೆ ಕಾಲು ಅಜ್ಜಿ ತಿಂತ ಅಂತ ಹೇಳ್ತಾರೆ, ಒಟ್ಟೊಟ್ಟಿ ಈ ನಂಜಾಗ ಅದ್ರಾಗ ಆಬ್ದು, ಅದೇ ಗೋಸರ್ ಗೆದ್ದಿ ಇಳಿದ್ರು ಹತ್ತ ನಂಜಲ್ಲ. ಮತ್ತೆ ಆಗಳು ಹೇಳ್ದಂಗೆ ನಿಮ್ಗೆ ಈ ಭತ್ತದ ನೆಲ್ಲು ಹಿಂದಿಂದಲ್ಲ, ಹಳಗ ಜೀರ್ಸಾಲಿ ಕಣ್ವ ಕುತ್ತುಂಬ್ರಿ ಗುಡ್ಡಿ ನೆಲ್ಲ ಕಡಿಕೆ ಇನ್ನು ಎಂತ ಸುಮಾರೆಲ್ಲ ಇದ್ದ ಜಯ
2: ಜ್ಯೋತಿ
3: ಕರಿಮಲ್ಲಿಗೆ ಜ್ಯೋತಿ ನಿಮ್ಮ ಹೆಸರು ಇದನ್ನ ಲಾಯ್ಕ್ ನೆನ್ಪಿತ್ತು ನಿಮ್ಗೆ, ಜ್ಯೋತಿ
2: ಗೌರಿ
3: ಇವೆಲ್ಲ ಮಸ್ತ್ ಭತ್ತದ ನೆಲ್ಲ ಶೆಣಕಿ ಇವೆಲ್ಲ ಇದ್ದಿದ್ದು ಮಸ್ತ್. ಈಗ ಎಲ್ಲಿತ್ತು ಅದೇ ಎಂ ಫೋರ್ ಅಂದಳಿ ಹೇಳತ್ ಕಣಿ, ನಾವು ಎಂ ಫೋರ್ ಅದ್ ಒಂದೇ ಉಳಿಸ್ಕೊಂಡದ್ ಬಿಟ್ಟದಿದ್ರೆ ಮತ್ತೆ ಯಾವ್ದಿಲ್ಲ. ಆಗಳಿಕಂದ್ರೆ ಈ ಮನೆಗೆ ಮಾಡಿ ಹೊಯಸುಕಲ್ಲ ಉದ್ದ ಹುಲ್ ಬೇಕಿತ್ತಲ್ಲ ಅದಕ್ಕೆಲ್ಲ ಯಾವ್ದು
2: ಗೌರಿ ಉದ್ದ
3: ಗೌರಿ ಉದ್ದ ಮ್ಯಾಲೆ ಸತ್ತದ ಜಯನು ಇದ್ ಮಾಡ್ತಾರ ಕರಿಮಲ್ಲಿಗೆ ಅಂತ ಬತ್ತವೆಲ್ಲ ಈ ಬಡಸುರಿಗೆ ಹೊಡಿ ಮಂಚ ಜಪ್ಪದ್ರ ಸೈ ಅದು ಅಲ್ಲ ಹಿಂಗ್ ಕುತ್ತಿಗೆ ಸಮೇತ ಸುತ್ತ ಉದ್ದ ಹೆಚ್ಚ ಹಿಂಗ್ ಬೀಸಿ
2: ಬಡಿತಾರೆಲ್ಲ
3: ಗಾಳಿ ಬಂದ್ರೆ ಸೈ ಆಡ್ಬಿಡ್ತು ಈಗ ಅದೆಲ್ಲ ಅಂತ ಇಲ್ಲ ಬಿಡಿಗೆಲ್ಲ
2: ಕಡಿಕೊಂದು ಫೇಮಸ್ ಇದು ಪಲ್ಗುಣಿ
3: ಪಲ್ಗುಣಿ ಪಲ್ಗುಣಿ ಅವೆಲ್ಲ ಒಳ್ಳೆ ನೆಲ್ ಈಗ ಈಗ ಈಗ ಯಾವ್ದಂದ್ರೆ ಗೊತ್ತಿಲ್ಲ ಅವ್ರ ಮ್ಯಾಟಿನ ತಂದು ಹಾಕುದಲ್ಲೇ M4 ಅಂದ್ರೆ
2: ಅದೇ
3: ಅದೇ ಹಾಕುದು
2: ಮತ್ತೆ ಅದೆಲ್ಲ ಹೊಸ್ತು ಬಂದಿತ್ತಂಬ್ರಿ ಈಗ ಕೃಷಿ ವಿಜ್ಞಾನ ಕೇಂದ್ರದವ್ರು ಬೇರೆ
3: ಎಲ್ಲ ಕಂಡಿಡ್ತಾ ಇದ್ರೆ ಈಗ ಮುಂಚೆ ಕಂಡಿಡ್ದಲ್ಲ ಹಾದು ಬದಿ ಇವೆಲ್ಲ ಬಂದ್ವೇ ಇಲ್ಲ ಅವೆಲ್ಲ ಕಟಾಡಿ ಕಿತ್ತ ನಮ್ಗೆ ಎಡ್ಕಿನ ಆಯಿಲ್ಲ
2: ಕೆಲವೆಲ್ಲ ಉದ್ದುದ್ದು ಬತ್ತ ಕೆಲವು ಕೆಲವು ಸಣ್ಣ
3: ಬತ್ತ
2: ಟೇಸ್ಟ್
3: ಲಾಯ್ಕ್ ಇರತ್ತೆ ಇದೆಲ್ಲ ಇದೆ ಕಡಿಕ ಹಾಂಗಾರ ಗತಿಗೆ ಇವೆಲ್ಲ ಶುರು ಆದ್ರೆ ಕಡಿಕೆ ಕೊಯ್ಲು ಬತ್ತತ್ತ ಕೊಯ್ಲ ಈ ಗದ್ದಿಗೆ ಅದೇ ನಟ್ಟಿ ಮಾಡೋ ಸುರಿಗೆ ನಾವು ಆಗಲಿಕ್ಕೆ ಜನಪದ ಹಾಡಂಗೆ ನಿಮ್ಗೆ ಹೇಳಿದ್ದಕ್ಕ ದೀರ್ಘಾವಧಿ ಹಾಡುಗಳೆಲ್ಲ ಎಷ್ಟು ಇದಿದು ನಮ್ಮ ನಟ್ಟೆಂಗೆ ಒಂದೊಂದು ಸಾಧನ ಅರ್ಧ ಗಂಟಿದು 20 ನಿಮಿಷದ್ದು ಎಷ್ಟು ಹಾಡಿದ್ದು ಈಗ ಎಲ್ಲ ಮಿಷನ್ ಬಂದಾದ್ಮೇಲೆ ಆ ನಟ್ಟಿ ಹಾಡಂಬುದು ಕೇಂಬಿಕೆ ಇಲ್ಲ ಮನ್ಸರೇ ಇಲ್ಲ ಇದ್ದರೂ ಈಗ ಯಾರು ಹೇಳುದಿಲ್ಲ ನಟ್ಟಿ ಹಾತಿದ್ರು ಅದನ್ನ ಹೇಳುದಿಲ್ಲ ನಟ್ಟಿ ಆಪದೆ ಕಮ್ಮಿಯನ್ ಮಾಡಿ ಯಾರು ಮಾಡುದು ಆದ್ರೂ ಆ ಹಾಡುಗಳೆಲ್ಲ ಹೋಯ್ತು ಎಷ್ಟೆಷ್ಟು ಚಂದದ ಹಾಡುಗಳು ಎಂತ ಮಲಗೆದ್ಯೋ ಮತ ಗೆದ್ಯೋ ಶಿವಲಾಲಿ ದೇವೂರ ಹೊಸ ಗೆದ್ಯೋ ಶಿವಲಾಲಿ ಅಂದಳಿ ಇದು ಅಂದ ಕಣಿಕೆ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ಹೊಸ ಕ್ಯಾರಿಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ನೀರೆದ್ದು ಹರಿಲಿಲ್ಲ ಶಿವಲಾಲಿ ತಾಯಮ್ಮ ನಂಬೋಳೆ ಶಿವಲಾಲಿ ಮಗನಾರು ಕರೆದಾಳೆ ಶಿವಲಾಲಿ ಹೊಸ ಕ್ಯಾರ್ಯೋ ಹೊಸ ಬಾಮಿಯೋ ಶಿವಲಾಲಿ ನೀರಾರು ಹರಿಲಿಲ್ಲ ಶಿವಲಾಲಿ ಹಿಂಗಿಂದೆಲ್ಲ ಹಾಡು ದೀರ್ಘಾವಧಿ ಇದು ಒಂಥರ ಕತ್ತಿ ಕಂಡಾಗ ಹೊಸ ಕೆರೆ ಹೊಸ ಬಾಮಿ ತೋಡಿರ ಅದಕ್ಕೆ ನೀರು ಬತ್ತಿಲ್ಲ ಅಂದ್ ಇದು ನೀರು ಬತ್ತಿಲ್ಲ ಅಂದ್ ಮಗನ ಕರೆದು ಕೇಂಡಾಗಳಿಕೆ ಮಗ ಜೋಯಿಸ್ರ ಮನೆಗೆ ಹೋಯ್ಕೆ ಅಂತ ಜೋಯಿಸ್ರ ಮನೆಗೆ ಹೋಯ್ಕೇಂಡ್ರತಿ ಜೋಯಿಸ್ರ ಹೇಳ್ತಾರೆ ಬಲಿ ಕೊಡ್ಕಂದಳಿ ಹೇಳಿ ಕುರಿ ಬಲಿಯ ಕೋಳಿ ಬಲಿಯ ಅಂತ ಅಂದ್ಕೇಂಡ್ರ ಗತಿಗೆ ಅದು ಯಾವುದು ಆತಿಲ್ಲ ನರಬಲಿ ಕೊಡ್ಕಂದಳಿ ಹೇಳ್ತಾರವ್ರ ನರಬಲಿ ಯಾರನ್ನು ಕೊಡೋದು ಕೇಂಡಾಗಳಿಕೆ ಮದ್ಯದ ಮಗನ ಹೆಂಡ್ತಿನ ನರಬಲಿ ಕೊಡ್ಕಂದು ಹೇಳ್ತಾರೆ ಆ ನರಬಲಿ ಕೊಡು ಹೊತ್ತಿಗೆ ಅದು ಮನೆಗೆ ಬಂದು ಅವನು ಹೇಳ್ತ ಹಿಂಗೆ ಅಂದಳಿ ಆ ಮನೆಗೆ ಇಡ ಉಳದ ಸೊಸೆಯರಿಗೆಲ್ಲ ಗೊತ್ತಾಗ್ತವ್ರು 4 ಜನ ಏನು ಸೊಸೆಯ 5 ಜನ ಎಷ್ಟು ಸೊಸೆ ಇರ್ತಾರೆ ಅವ್ರಿಗೆ ಗೊತ್ತಾರ ಗತಿ ಅವರೆಲ್ಲ ಒಟ್ಟು ಸೊಪ್ಪಿಗೆ ಹೋಗ್ತದೆ ಸೊಪ್ಪಿಗೆ ಹೋಗೋ ಗತಿಗೆ ಅವ್ರವರೇ ಮಾತಾಡ್ಕೊಂಬ ನಾವು ಇವತ್ತಿಷ್ಟು ಜನ ಇಷ್ಟೊತ್ತಿಗೆ 5 ಜನ ಇತ್ತು ನಾಳೆ ಇಷ್ಟೊತ್ತಿಗೆ 5 ಜನ ಇಪ್ಪದಿಲ್ಲ ಇದ್ರಾಗೆ ಅಂತ ಹೇಳುದು ಆ ಸೊಸೆಗೆ ಹೇಳುದಲ್ಲ ಅವರು ಅವಳ ಹತ್ರ ಇವ್ರ ಮುಂಚೆ ಒಂದು ಸೂಕ್ಷ್ಮನ ಕೊಟ್ಟಿಪ್ಪದು ನೀ ಮನೆಗೆ ಹೋಗ ಅಂದಳಿ ಹೇಳಿಪ್ಪದ ಅವಳಲ್ಲಿ ಮನೆಗೆ ಹೋಯ್ಕಂದು ಹೇಳುದು ಇಲ್ಲಿ ಗಂಡ ಬಿಡುವುದಲ್ಲ ಮನೆಗೆ ಜೋರು ಮಾಡುದ ಗಂಡಂಗೂ ವಿಷಯ ಗೊತ್ತಿದ್ದಿಲ್ಲ ಅವಳು ಬಲಿ ಕೊಡ್ಕಂದ ಕಡೆಗೆ ಹಾಗೆಲ್ಲ ಮಾಡಿ ಅಂತೆಲ್ಲ ಅವಳು ಮನೆಗೆ ಹೋಗಿ ವಾಪಸ್ ಇಲ್ಲಿ ಬತ್ತಾಳು ಬಂದಾದ್ಮೇಲೆ ಒಂದು ಬಲಿ ಕೊಡುವಂಥದ್ದು ಒಂದು ಕ್ರಮ ಆ ಕೆರೆಗೋಸ್ಕರ ಅವಳನ್ನು ಬಲಿ ಕೊಡುವುದು ಬಲಿ ಕೊಟ್ಟ 6 ಗತಿಗೆ ಎಂತತ್ತು ಅವಳು ಒಂದು ತಾವರೆ ಹೂವಾಯಿ ಹುಟ್ಟಾಳೆ ಅದ್ರಾಗೆ ತಾವರೆ ಹೂವಾಯಿ ಹುಟ್ಟ್ರ ಗತಿಗೆ ಈ ಮಾಯ ಹೋಯ್ಕಾರದು ಮಾಯ ತುಂಬ ಜೋರು ಇರ್ತಾಳೆ ಈಗ 4 ಕರೆದ್ರೆ ಬತ್ತಾಳು ಅವಳಂದಳಿ ಹೇಳಿ ನೀನು ನನ್ನ ಸೊಸೆಯಾರೆ ನೀವು ಹೌದಾದಿದ್ರೆ ನೀನು ನನ್ನ ಸೆರ್ಗಿಗೆ ಬರ್ಕಂದಳಿ ಅವಳು ಸೆರ್ಗ ಹಾಸೋದು ಬತ್ತಿಲ್ಲ ಕಡೆ ಲಾಸ್ಟಿಗೆ ಗಂಡ ಕರೀತ ಗಂಡ ಕರೆದ್ರ ಗತಿಗೆ ಅವಳು ಪುನಃ ಅವಳನ್ನು ಸೆರ್ಗಿ ಬತ್ತಾಳೆ ಸೆರ್ಗಿ ಬಂದಾರ ಗತಿ ಪುನಃ ಅವಳು ಹುಟ್ಟಿ ಬತ್ತಾಳೆ ಇದು ಒಂದು ಜಾನಪದ ಕತಿ ಇದು ಸುಮಾರು ದೊಡ್ಡ ಕತಿ ಹಾಗಿಂದ ಬೇರೆ ಬೇರೆ ಬೇರೆ ಇತ್ತು ಅವ್ರು ಹಾಡಂಗೆ ಹೇಳ್ಕೊಂಡು ಹೋಗಂತ ದೀರ್ಘಾವಧಿ ಹಾಡುಗಳಿವಲ್ಲ ಒಂದು 1/2 ಗಂಟೆ
2: ಅಲ್ಲ ದೀರ್ಘಾವಧಿ ಬೇಕೆ ಯಾಕಂದ್ರೆ ನೆಟ್ಟಿ ಯೂಶುವಲಿ ಒಂದು ಗದ್ದಿಗೆ ಪೂರೈಸುವುದಿಲ್ಲ
3: ಅವ್ರು
2: ಎಂತ ಯೋಚನೆ ಇಲ್ಲ ಅವ್ರಿಗೆ ಅಂದ್ರೆ
3: ಕೆಲಸ ಮಧ್ಯ ಎಲ್ಲ ಒಂದ್ಸಲ ಒಂದು ಚಾಚಿ ತಿಂದ್ರು ಆಯ್ತು ಅವ್ರಿಗೆ ಕೆಲಸ ಸಾಗುದು ಒಂದೇ ಆಗಲಿ
2: ಒಂದೂವರೆ ತಿಂಗಳ ಈ ಗೆದ್ದಿ ಬ್ಯಾಸಾಯ ಮಾಡ್ಕೊಂಡು ಇಪ್ಪ ಹೆಂಗಸರ ಅಥವಾ ಗಂಡಸರ ಇದ್ರಲ್ಲ ಅವ್ರ ಊಟ ತಿಂಡಿ ಬಗ್ಗೆ ಗಮನವೇ ಕೊಡುದಿಲ್ಲ
3: ಅವ್ರಿಗೆ ಕೆಲಸ ಅವ್ರು ಮತ್ತೆ ಅವ್ರ ಊಟದ ಬಗ್ಗೆ ಗಮನ ಕೊಟ್ಟದಿದ್ರೆ ಮನೆ ಮಕ್ಕಳು ಹೊಟ್ಟೆ ತುಂಬಿಸೋದು ಯಾರು ಪಾಪ ಅವ್ರಿಗೆ ಅಷ್ಟು ಕಷ್ಟ ಇದ್ದಿತ್ತು ಅವರು ಒಂದು ದಿನ ಇಡೀ ದುಡಿದ್ರಾಗಳಿಕೆಲ್ಲ ಎಷ್ಟು 1 ಸೇರೋ 2 ಸೇರೋ ಅಕ್ಕಿ ಅಂಬ್ರ ಫಸ್ಟ್ ಮೊದಲು ಮುಂಚೆಲ್ಲ ಕಡಿಕಡಿ ಜಾಸ್ತಿ ಆಯ್ತವಂತ ಅದ್ರಾಗ ಅವ್ರು ಇಡೀ ಸಂಸಾರನ ಕಣ್ಕಾಣ್ಕಲ್ಲ ಎಲ್ಲರಿಗೂ ಗೆದ್ದಿ ಇಪ್ಪದಿಲ್ಲ ಆಗಳಿಕೆ ಅದು ಗೇಣಿಗೆ ಮಾಡೋದು ಗೇಣಿ ಎಷ್ಟೆಷ್ಟೋ ಗೇಣಿ ಸಾಗುವಳಿ ಲಾಯ್ಕಾರ ಆಯ್ತು ಲಾಯ್ಕಾಯ್ದಿರಿ ಅಂತ ಮಾಡೋದು ಇವ್ರಿಗೆ ತಿಂಬುಕ್ಕಿಲ್ಲ ಇವ್ರ ಕೈಯಿಂದ ಹಾಕಿ ಗೇಣಿ ಕೊಡುವಂಥ ಪರಿಸ್ಥಿತಿ ಎಲ್ಲ ಇದ್ದಿತ್ತಾಗಳಿಕೆ ಅದೆಲ್ಲ ಹೋಯ್ತು ಏನೋ ಕಾಲಕ್ರಮೇಣ ಅವೆಲ್ಲ ಹೋಯ್ತು ಕಡೆಗೆ ಮನ್ಸರು ಒಂದು ಒಳ್ಳೆ ರೀತಿ ಊಟ ತಿಂಬುಕ್ಕೆ ಎಲ್ಲರಿಗೂ ಬೇಕಪಟ್ಟು ಇದು ಸಿಕ್ತ ಕಡೆಗೆ ಹೂಂಟಿ ಎಲ್ಲ ನಟ್ಟಿ ಎಲ್ಲ ಆದ್ಮೇಲೆ ಹೋರಿಗೆ ಅರ್ಥ ಕೊಡೋದು ಮಾಡ್ತಿದ್ರು ಅದು ಎಷ್ಟು ಲಾಯ್ಕ್ ಕಾಣಿ ಸಾಂಕದ ಹೋರಿ ಯಾರು ಅದಕ್ಕೆ ಎಷ್ಟು ಕೃತಜ್ಞತೆ ಭಾವನೆ ಆ ಹೋರಿಗೆ ಅರ್ಥ ಕೊಡೋ ಸುರಿಗೆ ಬೆಳಗ್ಗೆ ಅರ್ಥ ಕೊಡುವಂದ ದಿನ ಬೆಳಗ್ಗೆ ಬೇಗ ಎದ್ದ ಹೋರಿನ ಸಾಫ್ ಮಾಡಿ ಮೀಸಿ ಅವ್ ಮೈಗೆಲ್ಲ ಎಣ್ಣೆ ತಿಕ್ಕಿ ಏನು ಪಳಗುಟ್ಟುದು ಕಾಣ್ಕೋ ಮೈ ಅಂದ್ರೆ ಆಗಲಿ ಅಷ್ಟು ಚಂದ ಸೊಡ್ಡ ತೋರತ್ತೆ ಅಷ್ಟು ಪಳಗುಟ್ಟು ಕೊಟ್ಟತ್ತ ಆ ಎಣ್ಣೆ ಎಲ್ಲ ಉದುರಾಟ ಅಷ್ಟು ಹೊಳಪ ಕೋಡಕಿಸುದು ಶಳಕಿ ಹಾಕುದಂದ ಅಳಿಯಲ್ಲ ಬತ್ತಿತ್ತು ಮುಂಚೆ ಹೋರಿ ಈ ಜೆಡ್ ಎಲ್ಲ ಗುತ್ತು ಅಲ್ದ ಹೋಯ್ ಜೆಡ್ ಎಲ್ಲ ಕುದುರ್ಗತಿ ಆ ಕೋಡಿನ ಎಡ್ಕಿನ ಮಣ್ಣು ತುಂಬತ್ತು ಮಣ್ಣು ತುಂಬ ಅಲ್ಲೇ ಹುಳಾತು ಆಗಲಿಕ್ಕೆ ಅದಕ್ಕೊಂದು ಶಳಕಿ ಹಾಕುದಂದ್ ಬತ್ತಿ ಒಂದು ಬೀಳ್ ಇರತ್ ಕಾಣಿ ಈ ಹೊಳಿ ಬದಿಗಲ್ಲಿ ಒಂದು ಬೀಳ್ ಹರ್ಕೊಂಡು ಅದಕ್ಕೆ ಹೀ ಮಾಡಿ ಕೀಸಿ ತೆಗ್ದು ಚೊಕ್ಕ ಮಾಡಿ ಅದನ್ನೆಲ್ಲ ಹೋರಿಗೆ ನಿಜವಾಗಿ ಹುಂಟಿ ಮಾಡಿಸ್ರಿ ಹೊಡಿತ್ರ ಅದ್ರ 10 ಪಟ್ಟು 100 ಪಟ್ಟು ಪ್ರೀತಿ ಕಡೆಗೆ ತೋರ್ತ್ರ ಆ ಹೋರಿ ಸಾವುಕಾರ ಯಜಮಾರ್ ಅವಕ್ಕೆ ಏನು ಅಕ್ಕಚ್ ಮಾಡಿ ಹಾಕುದೇನು ಅವಕ್ಕೆ ಹುಲ್ ಕೊಯ್ಕ ಬಂದು ಹಾಕುದೇನು
2: ಹುರುಳಿ
3: ಹಾ ಹೊರಳಿ ಕೈಕಲ್ ಗಟ್ಟಿ ಅಪ್ಕೆ ಮೆದ್ಗಲ್ ಆಗಿರತ್ತಲ್ದ ಈ ಗೆದ್ದೆಗೆಲ್ಲ ಹೂಂಟಿ ಮಾಡಿ ಮಾಡಿ ಮಾಡಿ ನಿತ್ಯ ತಿರುಗಿ ಮೆದ್ಗಲ್ ಆಗಿರತ್ತ ಅವು ಕಾಲೆಲ್ಲ ಗಟ್ಟಿ ಅಪ್ಪ ಹೊರಳಿ ಹಾಕುದ ಕಡೆಗೆ ಅದು ಈ ಎರ್ತ ಕೊಡು ಸುರಿಗು ಹಾಗೆ ಬೆಳಗ್ಗೆ ಮುಂಚೆ ಬೇಗ ಎದ್ದು ಅವನ್ನೆಲ್ಲ ಮೀಸಿ ಎಣ್ಣೆ ಎಲ್ಲ ಉದ್ದಿ ಕಡೆಗೆ ಈ ಕೊಚ್ಚಕ್ಕಿ ಇತ್ತು ಕಣಿ ಕೊಚ್ಚಕ್ಕಿ ಬೇಸು ಸುರಿಗೆ ಅದಕ್ಕೆ ಈ ಮೆತ್ತಿ ಎಲ್ಲ ಹಾಕುದು ಮೆತ್ತಿ ಹಾಕಿ ಕಾಯಿ ಹರಿದು ಹಾಕಿ ಬೇಸು ಸುರಿ ಪೊರ್ಮಾಳೆ ಅಂದ್ರೆ ಹೋರಿ ಎಲ್ಲ ನಾವೇ ತಿಂತೀವಿ ಮಗ ಅಬ್ದದ ಅಷ್ಟು ಲೈಕ್ ಆತ ಕಡೆಗೆ ಅದ್ರ ಸಾಂಗ್ತ ಈ ಹೆಬ್ಬೆಲ್ಸ ಆಯ್ಲಿ ಚಾರ್ ಕೆತ್ತಿ ಆಯ್ಲಿ ಕಡೆಗೆ ಅವನ್ನೆಲ್ಲ ಒಂಚೂರು ಕೆತ್ತಿನ ಯಾವ್ದಾರ ಒಂದು ಕೆತ್ತಿ ಬಂದು ಕೆತ್ಕ ಬಂದು ಅದನ್ನು ಸಾಫ್ ಮಾಡಿ ಗುದ್ದಿ ಅದನ್ನು ಕೊಯಿಸಿ ಅದ್ರ ನೀರು ತೆಗೆದ ಆ ನೀರಂಗೆ ಇದನ್ನು ಬೇಯಿಸೋದು ಅಂದ್ರೆ ಹೋರಿಗೆ ಒಡ್ಲಿಗೆಲ್ಲ ಒಳ್ಳೇದಾಯ್ಲಿ ತಂಪಾಯ್ಲಿ ಅಂದಾಳಿ ಹೇಳಿ ಹಿಂಗೆಲ್ಲ ಮಾಡೋದು ಮತ್ತೆ ಎರ್ತ ಕೊಟ್ಟಾರ್ಮೆ ಹೋರಿದು ಹೂಡ್ ಕೊಟ್ಟಕ್ಕೆ ಇಲ್ಲ ಆ ವರ್ಷ ಮತ್ತೆ ಕೊಟ್ಟಕ್ಕೆ ಇಲ್ಲ ಹೂಡು ಎರ್ತ ಕೊಟ್ಟದ್ದೇ ಲಾಸ್ಟ್ ಅದ್ರ ಮೇಲೆ ಮತ್ತೆ ಮಾಡೋಕೆ ಇಲ್ಲ ಹಂಗಿನ ಕ್ರಮ ಇತ್ತು ಕಡೆಗೆಲ್ಲ ನಿತ್ಯ ಹೋರಿನ ಬಿಡುದು ಮೇಯಿಸುವುದು ಇದನ್ನೆಲ್ಲ ಮಾಡ್ಕೊಂತ ಇದ್ದೀರಾ
2: ಹೋರಿ ಅಂದಾಗ ಇನ್ನೊಂದು ನೆನಪಾಯ್ತು ಕಣೆ ಈಗ ಆ ಹೋರಿ ಆಗಳಿಕ್ಕೆ ಎಲ್ಲರ ಮನೆಗೆ ಇರ್ತಾ ಇರ್ಲಿಲ್ಲ ಯಾರ್ದು ದೊಡ್ಡ ಬ್ಯಾಸಾಯದ ಮನೆಯಲ್ಲ ನಾಲ್ಕು ಎರಡು ಜೋಡ ಹಂಗಲ್ಲ ಅಣ್ಣ ಹತ್ರ ಹೋಗಿ ತಮ್ಮ ಇದಕ್ಕೆ ಈ ಸಣ್ಣ ಸಣ್ಣ ಹಿಡುವಳಿ ಇಪ್ಪ ಅಣ್ಣ ಇದು ಒಂದು ನಾಡ್ದಿ ಪತ್ರ ಹೆಂಗಸರು ಒಪ್ಪಿರು ಒಂದು ಹುಂಟಿ ಮಾಡಿ ಕೊಡು ಒಂದು ಆಗ ಅವರ ರಾಜರು
3: ರಾಜರು ರಾಜರು ಅವ್ರಿಲ್ದಿ ರಾತಿಲ್ಲ ಒಂದು ಹುಡಿ ಕೊಡ್ತಿದ್ ಮತ್ತ ಆ ಹುಡುವಂಗ ಆಗಳಿ ಕಾಣಕ ಆ ಒಳಲ್ ಹುಂಟಿ ಒಳಲಾಕುದು ಎಷ್ಟು ಚಂದ ಅಂದ್ರು ಅಷ್ಟು ಲಾಯ್ಕ ಅದನ್ನ ಕೇಂದ್ರ ಕಣ್ ಕಂಬಾಗ ಅಪ್ಪದ ಈಗೆಲ್ಲ ಎಲ್ಲಿತ್ತು ಆ ಒಳಲಿಲ್ಲ
2: ಒಳಲೆಲ್ಲ ಮರ್ತು ಹೋಯ್ತು ಅವ್ರಿಗೆ ನೆನಪೋಯ್ತು ನಾ ಮೊನ್ನೆ ಒಂದಿಬ್ರು ಬಂದಾಗ ಕೇಂದ್ರ ಸುಮಾರು ಸಮಯ ಆಯ್ತು ಮಗ ಈಗ ನಮ್ ನೆನಪಿಲ್ಲ
3: ಮತ್ತೆ ಈ ಒಳಲಾಯ್ಲಿ ನೀವು ಬತ್ತೋಳು ಹಾಡಾಯ್ಲಿ ಅವ್ರಿಗೆ ಹಾಗೆ ಕೂತ್ರ ಅವ್ರು ಹೇಳುದಿಲ್ಲ ಅವ್ರಿಗೆ ಆದ್ರೆ ಮಾಡ್ತಾ ಇರ್ಕ ಆ ಕೆಲಸದಾಗ ಮತ್ತೆ ಆ ಹೇಳ್ರಿ ಹಾಗೆ ಹೇಳ್ರಿ ನಿಮ್ಗೆ ಆ ದಾಟಿ ಬತ್ತು ಇಲ್ಲ ಅದು ಅವ್ರ ಲಾಯ್ಕ ಆಗಲಿ ನಮ್ಮ ಅಜ್ಜನೇ ಹೇಳ್ತಿದ್ರು ಲಾಯ್ಕ ಹುಮ್ಮ ಬಲ್ದ ಬಲ್ದ ಓ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ ಹಾ ಎಂತ ಯತೀನ

ಬಲ್ದ ಬಲ್ದ ಓಮ್ದವ್ರು ಎಷ್ಟು ಚಂದ ಅಂದರೆ ಆ ದಾಟಿ ಇತ್ತು ಕಾಣಿ, ಅದು ಅವರೇ ಹೇಳ್ಕೊ ಅಷ್ಟು ಲೈಕ್ ಮಾಡಿ ಹೇಳ್ತಿದ್ರು. ಮತ್ತು ಅದ್ರಾಗೂ ಇನ್ನೊಂದು ಇತ್ತು ಅಂತ ಕಂಬಾಳಾಗಿ ಕಂಬಾ.

0: ಮಾ ಬಲ್ದಾ ಬಲ್ದಾ ಹೀಗೆ ಎಷ್ಟು ಚಂದದಂಗೆ ಹೇಳ್ತಿದ್ರು ಗೊತ್ತಾ. ಈಗ ನಮ್ಗೆ ಅನ್ಸತ್ತೆ ಶೇ ಇದನ್ನೆಲ್ಲ ನಾವು ಕಳ್ಕೊಂಬ ಆಗೇ ಇದ್ದಿತ್ತು, ಇದು ಇನ್ನೂ ಬೇಕಿದ್ದಿತ್ತು, ಇನ್ನೂ ಬೇಕಿದ್ದಿತ್ತು ಅನ್ಸತ್ತೆ ಅನ್ಸತ್ತಷ್ಟೇ
1: ನಂಗೆ. ಇವತ್ತಿಗೆ ಇದನ್ನೆಲ್ಲ ಒಳಲ್ ಹೇಳಿ ಹಾಕೋತಿಗೆ ನಂಗೆ ಆ ತುಂಡು ಬಟ್ಟೆ ಒಂದು ಪಾಣಿ ಪಂಚೆ ಅದಕ್ಕೆ ಕರಿಮಸಿ ಅದು ಕೇಸರಿ ಗೀಸರ ಆದ ಪಾಣಿ ಪಂಚೆ ಮಂಡಿಗೊಂದು ಹಾಳಿ ಹಾಕೊಂಡ್ರೆ ಇಲ್ದಿರ್ಲಿಲ್ಲ
0: ಚಳಿ.
1: ಗೊರ್ಬ ಜರಿ ಕೊಟ್ಟಿಯ ಕಟ್ಕೊಂಡು ಇಡೀ ದಿನ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ
0: ಪಾಪ ಹೇಳತ್ತ ನಾವು ಒಂದು ಗಂಟೆ ಇವತ್ತು ತಿರುಗು ಕಾತಿಲ್ಲ ಬಿಡಿ, ಒಂದು ಅರ್ಧ ಗಂಟೆ ನಮ್ಗೆ ನಡೆದ್ರೆ ಹೆಂಗತ್ತ ಅಂತದ್ದು. ಆ ಕೆಸರು ಗೆದ್ದಂಗೆ ಯಾರ್ದೇ ಇಲ್ಲಿ ಕಾಲು ಬತ್ತತ್ತು, ಒಂದು ಚೂರು ಆ ಆಯಾಸವನ್ನು ತೋರಿಸ್ಕೊಂಡೆ. ನನ್ನವರು ತನ್ನವರು ಅಂದೇಳಿ ದುಡಿತಿದ್ರು ಕಣಿ, ನನ್ನ ಮಕ್ಕಳು ಲಾಯ್ಕ್ ಇರ್ಕಂದಳಿ ಹೇಳಿ ಅದ್ರ ಪ್ರತಿಫಲವೇ ಇವತ್ತು ನಾವು ಬದುಕುತ್ತಾ ಇತ್ತು. ಬಟ್ ಅವ್ರನ್ನೆಲ್ಲ ನಾವು ಮರಿತಾ ಇತ್ತು ಅಷ್ಟೇ. ಇಷ್ಟೆಲ್ಲ ಮಾಡಿಕೊಟ್ಟಿರು ನಮ್ಗೆ ಇವತ್ತಿನ ನಾವು ಈ ಮಟ್ಟಕ್ಕೆ, ಅವರೇ ಕಾರಣ ಒಂದಿತ್ತಲ್ಲ, ನಾವು ಎಲ್ಲೋ ಎಲ್ಲ ಬದೇ ಪೂರ ಮರ್ತಿತ್ತು. ಅದೇ ಇದು ಒಂದೊಂದು ಸಲ ಅನ್ಸುತ್ತೆ ನಾವು ಎಷ್ಟೇ ಮಾಡದಿದ್ರು ನಾವು ಅಭಿವೃದ್ಧಿ ಅದು ಹೆಚ್ಚಾಯ್ತು,
1: ತುಂಬಾ ಆಯ್ತು,
0: ಹಾ ತುಂಬಾ ಆಯ್ತು, ಇದಿಷ್ಟ ಆಪ್ ಆಗೈದಿತ್ತು ಅನ್ಸತ್ತು ಒಂದೊಂದ್ಸಲ. ಯಾಕಂದ್ರೆ ನಮ್ಗೆ ಅದನ್ನ ಯಾವ್ದನ್ನು ನಾವು ಮುಂದುವರು ಬರದಂಗೆ ಹಿಂದಿದ್ನೆಲ್ಲ ಪೂರ ಬಿಟ್ಟೇ ಬಿಡ್ತು. ಇಷ್ಟು ಚಂದ ಇಷ್ಟು ನಮ್ಮ ಆಚರಣೆಗಳೆಲ್ಲ ಈಗ ಕೂಕೊಂಡು ಆಲೋಚನೆ ಮಾಡ್ಕಷ್ಟೇ. ನಾವು ಯಾವುದೋ ಒಂದು ದಿವಸ ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ನೆನ್ಪು ಮಾಡ್ಕೊಂತ ಬಿಟ್ರೆ ದಿನನಿತ್ಯದ ಬದ್ಕಂಗಿಲ್ಲ ಅಲ್ಲ. ಈಗ
1: ನಿಜ ಗೋರಿ ಮೇಲೆ ಮಕ್ಕಳೆಲ್ಲ ಕೂಕೊಂಡು
0: ಹಾ ನೇತಾಡುದು ಆಡುದು ಮಕ್ಕಳನ್ನ ಎಳ್ಕೊಂಡು ಹಾಪದ
1: ಹೋರಿ ಹಿಡ್ಕೊಂಡು
0: ಒಬ್ರೊಬ್ರು ನಂಗೆ ಇದ್ ಬೇಕು ನಾನ್ ಕೂಕಂತ. ಈಗ ಇನ್ನು ಅದ್ರಾಗೂ ಹೇಳುದು ಎರಡ್ ಸಾಲಿಗೆ ಒಬ್ರು ಇನ್ನೊಂದ್ ಸಾಲಿಗೆ ಒಬ್ರ ಹಾಗೆಲ್ಲ ಅದ್ರ ಒಂದ್ಸಲ ಹಿಂದಕ್ಕೆ ತಿರುಗಿ ದೀಡ್ಡ ಬೀಳುದು ಅದೆಲ್ಲ ಆತಿದಿತ್ತು. ಆಗಳಿಕ್ ಈಗ ಕಣಿ ಮೋಟರ್ ಗೀಟರ್ ಎಲ್ಲ ಇದ್ರೂ ಕೃಷಿ ಮಾಡುದಿಲ್ಲ. ಆಗಲಿಕ್ಕೆ ಅಷ್ಟು ಗೆದ್ದಿವಿ ನೀರು ಮಗ್ದೇ ಮಾಡ್ತಿದ್ರಲ್ಲ ಅಷ್ಟಪ್ಪ ಅಷ್ಟಪ್ಪ. ನಮ್ಮ ಮನೆಗೆ ನಾವು ಕಂಡಿತ ನಾವೆಲ್ಲ ಕಂಡಾರ ಅದನ್ನೆಲ್ಲ ಇದು ಮಾಡಿದ್ದಾರೆ ಅವರೆಲ್ಲ. ಆಗಲಿಕ್ಕೆ ಅದನ್ನು ಮಗು ಸುರಿಗೂ ಸಮೇತ ಯಾವುದೇ ಕೆಲಸದ ಆಯಾಸ ದೂರಕ್ಕೋಸ್ಕರ ಹಾಡುಗಳನ್ನೆಲ್ಲ ಕಟ್ಟಿರು. ಆ ಲೇಲಾವೇ ಒಂದೋ ಲೇಲಾವೇ ಎರಡೋ ಆ ಮೂರೇ ಲೇಲಾವೇ ಅಂದಳಿ ಅಂದ್ರೆ ಆ ಮಗಿತ್ರ ಕಣಿ ಸಂಬಳಿಗೆ ಲೆಕ್ಕ ಹಿಂಗೆ ಎರಡಕ್ಕೆ ಎರಡ ಮೂರಕ್ಕೆ ಮೂರ ಅದೊಂದು ಹಾಡಂಗೆ ಅದನ್ನ ಲಾಯ್ಕ್ ಮಾಡಿ ಹಾಡಂಗೆ ಹಾಂಗೆ ಒಂದು ದೇನಂಗೆ ಹೇಳ್ತಾ ಹತ್ತಿದ್ದೀರ. ಇಷ್ಟು ಚಂದ ಅಲ್ಲ ಇದ್ದಿತ್ತು ಕಡೆಗೆ ನಟ್ಟಿದ್ ನಾವು ಹೇಳ್ತೀವಿ ನಟ್ಟಿ ಎಲ್ಲ ಆದ್ಮೇಲೆ ಕಡೆಗೆ ಕೊಯ್ಲು ಬಂತು. ಕೊಯ್ಲು ಕೊಯ್ಲಂಗೂ ಹಾಗೆ ಅಲ್ಲ ಫಸ್ಟ್ ಇದು ಕೊಯ್ಲೆಲ್ಲ ತಕೊಬಂದು ಈ ಗೆದ್ದೆಗೆ ಹೊರಿ ಬಿಗುಸುರಿಗೆ ಮದ್ಮಗಳರಿ ಅಂದಳಿ ಮುರುದಿತ್ತು. ಹಾ ಮದ್ಮಗಳರಿ ಮುರಿದಾದ್ಮೇಲೆ ಕಡಿಕೆ ಒಂದೊಂದು ಆಚೆಗೆ ಈಚೆಗೆಲ್ಲ ಬೆಚ್ಚರ ಮನೆಗೆ ಹೊಲ್ಸಲ್ ಹಾಕುದಿತ್ತು ಬೂದೆಂಗೆ
1: ಹೊಲ್ಸಲ್
0: ಬಾಪ್ ಸರಿ ಹೊಲ್ಸಲ್ ಹಾಕಿ ಹೌದೌದೌದು ಆ ಹೊಲ್ಸಲ್ ಮೆಟ್ಕಂಡೆ ಒಳಗೆ ಹೋಯ್ಕ ಕಡಿಕೆಲ್ಲ ಬಳಿ ಕೇಯಿ ಬಳಿ ಹಾಕಂತ ಒಬ್ದು ಅದೆಲ್ಲ

0: ಹುಲ್ ಬದ್ದಂಗ ಅನ್ನ ಅದೇ ಒಂದ್ ನಮ್ಮನಿ ಅದೇ ಒಂಥರ ಒಂಥರ ಜಂಪ್ ಕಣಗೆ ಜಂಪ್ ಕಣಗ ಒಂಥರ ಲಾಯ್ಕ್
1: ಲಾಯ್ಕ್ ಇರುತ್ತೆ. ನನಗದಂತೂ ಇಷ್ಟ ಆಯ್ತಾ, ನಾನು ಇನ್ನೂ ಮಿಸ್ ಮಾಡ್ತೀನಿ ಹುಲ್ ಬತ್ತದ ಅಕ್ಕಿ ಅನ್ನ ಇತ್ತಲ್ಲ ಅದ್ ಲಾಯ್ಕ್ ಇರುತ್ತೆ.
0: ಇದೆಲ್ಲ ಹಿಂದಿನ ಕ್ರಮ. ಮತ್ತೆ ಕೆಜಿ ಪುಸರಿ ಹೇಳ್ತಾರಲ್ಲ ಹೊಲಿ ಕರುದ ಹೊಲಿಯೊಟ್ಪ ಹೊಲಿಯೊಟ್ಪ ಹೊಲಿ ಹೆಚ್ಚಿ ಬಾ
1: ಅದು ಅದು ಬ್ರೆತ್ ಕಂಟ್ರೋಲ್
0: ಉಡ್ಸರಿ ಇಟ್ಕೊಂಡ್. ಯಾಕಂದ್ರೆ ಆ ಸೂಡಿ ಬಡ್ದಾಪಲ್ ಅರಿಗೂ ಮುಗ್ಸುಕಿಲ್ಲ ಅದನ್ನ,
1: ಆ
0: ಸೂಡಿ ಪೂರ ಬಡವಲ್ ಅರಿಗೂ ಅದ್ರಾಗ ಭತ್ತ ಉದ್ರಿ ಆಪಲ್ ಅರಿಗೂ ಅದನ್ನ ಹೇಳ್ತಾ ಇರ್ಕ. ಕೆಲವ್ರು ಮಧ್ಯ ಒಂದ್ಸಲ ಹೋಲಿ ಕರ್ಕಂತ್ರ, ಕಡೆಗೆ ಲಾಸ್ಟಿಗೆ ಲಾಸ್ಟಿಗೆ ಎಲ್ಲ ಹೋಲಿ ಕರ್ದ ಸುರಿ ಕರಿ ಕೊಟ್ಟು ಅದನ್ನ ಮಾಡ್ತಾರ ಸುತ್ತ ಹೆಂಗ್ಸರ್ ಹಿ ಓಡ್ ಬಂದ ಆ ಹೋಲಿ ಕರ್ದ ಆಪ್ರೊಳಗ ಅದನ್ನ ಅವ್ರು ಮಾಡಿ ಮುಗಿಸಿರ್ಕಿ ಸುತ್ತ ಕರಿ ಕೊಟ್ಟದ. ಅದೆಲ್ಲ ಕ್ರಮ ಇತ್ತು. ಮತ್ತೆ ಹೊಡಿ ಮಂಚ ಬಿಡಿಸೋ ಸುರಿಗೂ ಹಂಗೆ ಅದನ್ನೆಲ್ಲ ಹಿಡಿ ಕಟ್ಟಲ್ಲ ಯಾರು ಹಿಡ್ಕೊಂಡು ಎಪ್ಕಿಲ್ಲ ಕೈಯಂಗೆ ಬಳ್ಳಿ ಮೇಟಿ ಕಂಬಿ ಕಟ್ಟಿರತ್ ಕಣಿ ಮೇಟಿ ಕಂಬಿ ಬಿಡಿಸ್ಕರ್ ಮುಂಚೆ ಎಲ್ಲರೂ ಹಿಡಿ ಸುಡಿನೆಲ್ಲ ಬದಿಗೆ ಹಾಕಿ ಇರ್ಕ. ಕಡೆ ಹುಲ್ ಚಂಡಿ ತಮ್ಮ ಮೇಟಿ ಹಡಿ ಮಂಚದ ಮೇಲೆ ಹಿಡಿ ಕಟ್ಟಗಲ್ಲ ಓಡುಕಿಲ್ಲ ಹುಲ್ ಚಂಡಿಗೆ ಭತ್ತ ಉದುರ್ಸ್ಕಣ್ಕ. ಕಡೆಗೆ ಅದನ್ನ ಮುಟ್ಟಿ ಹೊರಾಡ್ಕಂಡ ತಂದ್ ಬೆಚ್ಚಕ್ ಬೆಚ್ಚರ್ಗತ್ತೀಗ ಅದ್ರ ಮೇಲೆ ಕೂಕಂಕಿಲ್ಲ.
1: ಅದಕ್ಕೆ ಸುಸ್ತಾ ಇರುತ್ತಲ್ಲ
0: ಬಿಸಿ ಆಗಿರತ್ತ ಅಂದಳಿ. ಕಡೆಗೆ ನಾವು ಭತ್ತ ಬಡಸುರಿ ಸಮೇತ ಜಪ್ಪುಸುರಿ ಸಮೇತ ಈಗ ಎಲ್ಲರೂ ನೀರು ಒಟ್ಟೆಗೆ ನೀರು ಕುಡಕು ಹಾಕಿಲ್ಲ ಬಿಟಿಗೆ ಹೊಡಿ ಮಂಚ ಆಳ್ಸತ್ತ ಅಂತ ಹೇಳಿದ್ರು. ಅದ್ರ ಮೇಲೆ ಆಟಿಗೆ ಎಲ್ಲರೂ ಒಟ್ಟಿಗೆ ಹೊಯ್ಕಂತ ಆದಿದ್ರು. ಈಗ ತಿಂಡಿಗಿನ್ ತಿಂಬಗೆ ಎಡಂತ ಹೋದ್ರಂತಾರೋ ಅದ್ರ ಮೇಲೆ ಹುಲ್ ಸುಡಿ ಬೆಚ್ಚಿಕೆ ಹೊಯ್ಕ. ಮಧ್ಯಾಹ್ನದ ಬಿಸಿಲಿ ಹೊಡಿ ಮಂಚ ಬಿಸಿಲಾಗಿ ಇಪ್ಪಕ್ಕಿಲ್ಲ ತೆಗೆ ತಂಪ್ಲಿ ಬೆಚ್ಚಕ್ಕ. ಆ ಮೇಟಿ ಕಂಬು ಹಂಗೆ ಮೇಟಿ ಕಂಬು ಹಂಗೆ ಹೊಸ್ತ ಹಾಕುದು ಕ್ರಮ ಮೇಟಿ ಹೊರಿ ಹಾಕುದು ಕ್ರಮ ಅದೆಲ್ಲ ಬೇರೆ ಇತ್ತು ಬಿಡಿ. ಇವತ್ತಿನ ದಿವಸದ ಮೇಟಿ ಕಂಬು ಯಾರ ಮನೆಗೂ ಇಲ್ಲ, ಯಾರೂ ಉಳಿಸ್ಕೊಂಡಿಲ್ಲ, ಬೇಕೇ ಇಲ್ಲ ಅಂತೇಳಿ ಹೇಳಿ ಅದು ನಮ್ಮನೆಗೆ ನಾವು ಒಂದು ಖುಷಿಯಿಂದ ಹೇಳತ್ತೆ. ನಮ್ಮನೆಗೆ ಈಗಲೂ ಮೇಟಿ ಕಂಬು ಇತ್ತು. ನಾವು ಪ್ರತಿ ವರ್ಷವೂ ಮೇಟಿಗೆ ಹೊರಿ ಹಾಕತ್ತು ಮನೆಗೆ ಹೊದಾಳ್ ಮಾಡಿ ಮನೆಗೆ ಹೊದಾಳ್ ಮಾಡಿ ಹೊರಿ ಹಾಕತ್ತ ಅದಕ್ಕೆ ಪೂಜೆ ಮಾಡತ್ತ ಅದಕ್ಕೆ ಏನು ಕ್ರಮ ಮಾಡಕ್ಕೆ ಅದನ್ನ ಈಗಲೂ ನಾವು ಮಾಡತ್ತೆ.
1: ನಮ್ಮ ಹಡಿ ಮಂಚ ಇತ್ತ
0: ಹಡಿ ಮಂಚು ಇತ್ತು ಮೇಟಿ ಕಂಬು ಇತ್ತು. ಮೇಟಿ ಕಂಬ ಈಗ ಹೇಳ್ರಿ ಯಾರು ನಂಬುದಿಲ್ಲ. ನಾವು ಈ ವರ್ಷ ಅಲ್ಲ ಹೋದ ವರ್ಷ ಹೊಸ ಮೇಟಿ ಕಂಬ ಹಾಕದ ಹಳೇದು ಹೋಯ್ತು. ಅದಕ್ಕೆ ಬಾಗಳ ಮರ ಕವಲ್ ಮರ ಅಂತ ಮರ ಆಯ್ಕ. ಮೇಟಿ ಕಂಬಿಗೂ ಒಂದು ಇಷ್ಟು ಕ್ರಮ ಇತ್ತಂದ ಹೇಳ್ರಿ, ನೀವು ಯಾವುದೋ ಸತ್ ಮರನ ತಂದು ಹಾಕೋಕ್ಕಿಲ್ಲ ಮೇಟಿ ಕಂಬಿಗೆ. ಮೇಟಿ ಕಂಬಿ ಜೀವಂತ ಇದ್ದ ಮರನ ಕಡು ತಂದು ಹಾಕಕ್ಕ ಅದು ಮರ ಕಡು ಸುರಿಗೆ ಮರ ಕೆಳ ನೆಲಕ್ಕೆ ಬೀಳುಕಿಲ್ಲ ಉದ್ದನುದ್ದ ಬೀಳುಕಿಲ್ಲ. ಅದನ್ನ ಹಿಡ್ಕಾಣಿಕೆ ನೆಲಕ್ಕೆ ಎಲ್ಲೂ ಮೇಟಿ ಕಂಬ ಮಾಡುವಂತ ಮರ ಟಚ್ ಆಪ್ಕಿಲ್ಲ. ಕಡೆ ನೀವು ಅದನ್ನ ತಕ ಬಂದು ಅದನ್ನ ಕೆತ್ತತ್ರ ಕಣಿ ತಲೆಗೊಂದು ಹಿಂಗೆ ಉಂಡಿಗೆ ಮುಂಡಿಗೆ ಕಣ ಮಾಡ್ತೀರಿ ಹಿಂಗೆ ಮಾಡಿ ಆ ಮುಂಡಿಗೆ ಮಾಡು ಸುರಿ ಸಮೇತ ನೀವು ನೆಲದ ಮೇಲೆ ಉದ್ದಕ್ಕೂ ಬಿಡಿಸ್ಕೊಂಡು ಮೇಟಿ ಕಂಬ ಕೆತ್ತುಕಿಲ್ಲ. ಎಂಥವ್ರು ಮೇಲೆ ಇಟ್ಕೊಂಡು ಅದ್ರ ಮೇಲಿಂದ ಹಿಂಗೆ ಕೆತ್ತಿ ಕೆತ್ತಿ ಕೆತ್ತಿ ಅದನ್ನ ತೆಗೆದು ಹಂಗೆ ಇದು ಮಾಡಕ. ಕಡೆಗೆ ಅದನ್ನು ಮೇಟಿ ಕಂಬ ಒಂದು ಸಲ ಹುಗ್ದಾರಿ ಅದಕ್ಕೆ ಈಗ ಹೊರಿ ಹಾಕ್ತಂದು ಹೇಳ್ರೆ ಇನ್ನು ಬರುವ ವರ್ಷ ಹೊರಿ ಈ ಕಾತಿ ನಟ್ಟಿ ಆಪ್ರೊಳಗೆ ಅದನ್ನು ಮತ್ತೆ ಕೀಳುಕಿಲ್ಲ. ಕಾತಿ ಕೊಯ್ಲಾಪ್ರೊಳಗೆ ಕಾತಿ ಕೊಯ್ಲಿನಕಿಂತ ಮುಂಚೆ ಆ ಮೇಟಿ ಕಂಬ ತೆಗೋಕಿಲ್ಲ ಅಂತ ಹಾಳಾದಿದ್ರು. ಅದನ್ನ ಹಾಗೆ ಇಟ್ಕಣಕ. ಕಡೆ ಆ ಮೇಟಿ ಕಂಬಿಗೆ ಎಂತಾರು ಒಂದು ಸಮಯದಾಗ ನಾವೀಗ ಕೀಳಿಕೆ ಆಯ್ತು ಅಂತ ಮಾಡುವಾಗ ಗೆದ್ದಿಗೆ ಕಣ್ಣಂಗೆ ಎಂತಾರು ಒಂದು ಫಂಕ್ಷನ್ ಇತ್ತು ಅಂತ ಒಂದು ದೇವ್ರ ಕೆಲಸ ಇತ್ತು ಅಂತ ಇತ್ತಂದು ಕಿತ್ತಂದು ಮಾಡ್ರು ಆ ಮೇಟಿ ಕಂಬನ ಅಡ್ಡ ಹಾಕೋಕಿಲ್ಲ. ಯಾವ್ದಾದ್ರು ಮರಕ್ಕೆ ಬೆಚ್ಚಿ ಕಟ್ಟಕ್ಕೆ ಅದನ್ನು ಸರ್ತ ಇಪ್ಪಂಗೆ ಮಾಡ್ಕೊ. ಕಡೆಗೆ ಅದನ್ನು ಮತ್ತೆ ಪುನಃ ಅದೇ ಜಾಗಕ್ಕೆ ಇಟ್ಕ. ಇಟ್ಟಾರ್ಮೆ ಪುನಃ ಕಿತ್ತ ಅದು ಪುನಃ ಮಾಡಿದ್ರೆ ಪುನಃ ಮತ್ತೆ ಅದಕ್ಕೆ ಪೂಜೆ ಮಾಡ್ಕ. ಇದನ್ನು ಮಾಯಿನ ತುಂಡಿ ಹೆಲ್ಸಿನ ತುಂಡಿ ಎಲ್ಲ ಕಟ್ಟಿ ಅದಕ್ಕೆ ದೀಪ ಧೂಪ ಎಲ್ಲ ಮಾಡಿ ಕಾಯಿ ಹೊಡೆದು ಪುನಃ ಹಾಗೆ ಮಾಡ್ಕ. ಎಲ್ಲ ಮಸ್ತ್ ಕ್ರಮ ಇತ್ತು. ಒಂದು ಮೇಟಿ ಕಂಬಿಗಾರು ಕಾಂಬಸರಿಗೆ ಯಾರೋ ಮನಸ್ಸಿಗೆ ಒಂದು ಇದೊಂದು ಹಾ ಇದೆ ಅಂದೆ ಅಂತ ಕಾರಣಕ್ಕೆ ಒಂದು ಕಂಬ ಅನ್ಸತ್ತೆ. ಅದರ ಭಕ್ತಿ ಅದರ ಭಾವನೆಗಳೇ ಬೇರೆ ಇತ್ತು. ತುಂಬ ಆಳ ಕೀಳಿದಂಥ ಭಾವನೆಗಳವು ಎಲ್ಲ ಕಡೆ ಹಾಗೆ. ಮೇಟಿ ಕಂಬೆ ಅಂತಂದು ಯಾರದಾರು ಮನೆ ಕಣ್ಣಗೆ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅವರೊಂದು ಕೃಷಿಕ ಅಂತೇಳಿ ಹೆಗ್ಗುರು ತಂಬ್ರಿ. ಮೇಟಿ ಅಂದ್ರೆ ಪ್ರಧಾನ. ಮನೆಗೆ ಒಂದು ಮೇಟಿ ಕಂಬ ಇತ್ತು ಅಂತ ಹೇಳಿದ್ರೆ ಅದೊಂದು ಬಲಿಷ್ಠ ಆದ ಮನೆ, ಒಳ್ಳೆ ಮನೆ ಅಂತ. ಮನೆ ಮನೆತನ ಆಗಳಿಕೆಲ್ಲ
1: ವ್ಯಾಸಾಯಕಂಡು ಹೆಣ್ಣು ಕೊಡುದಲ್ಲ.
0: ಹೌದು, ವ್ಯಾಸಾಯಕಂಡು ಅಂತ ಹೇಳಿದ್ರೆ ಕಣ್ಣಾಗಿದ್ದು ಹುಲ್ಕುತ್ರಿ ಕಂಡು ಕೊಡ್ತೀವಿ. ಹುಲ್ಕುತ್ರಿ ಎಷ್ಟು ಆಡ್ತಿತ್ತು ಅಂದ್ಕೊಂಡು ಹೆಣ್ಣಿನ ಕೊಡ್ತಾ ಇದ್ದೀರಮ್ರ ಅಂತ ಕಾಲ ಅಲ್ಲ ಇದ್ದಿತ್ತು. ಈಗ ಹುಲ್ಕುತ್ರಿದ್ರೆ ಹೆಣ್ಣೆ ಕೊಡುದಿಲ್ಲ, ಸಾಕೋಣೆ ಮಾಡ್ಕೊಂಡು ಯಾರು ಇರ್ತಾರ ನಡಿ ಹೇಳಿ ಗ್ಯಾರಂಟಿ ಎಲ್ಲರಿ ಬಂದಿತ್ತು. ಇಂಥದ್ದೆಲ್ಲ ನಮ್ಮ ಕೃಷಿ ಪರಂಪರೆ. ನಾವೀಗ ಇದು ಹೇಳ್ತಾ ಹೇಳ್ತಾ ಎಷ್ಟೋ ವಿಚಾರಗಳು ಬಿಟ್ಟಿತ್ತು. ಇದು ಇದಿಷ್ಟೇ ಅಲ್ಲ, ಇದೀಗ ನಾವು ಸಹ ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದ ಮಟ್ಟಿಗೆ ಹೇಳಿತ್ತು. ಇನ್ನು ಗೊತ್ತಿಲ್ಲದ ವಿಚಾರಗಳು ಅದೆಷ್ಟೋ ಇದ್ದು ಯಾವ ನಮ್ಮನ್ನು ಇದು ವಿಚಾರಗಳಿತ್ತು ಅದು ನಮ್ಗೆ ತಿಳಿಯಿಲ್ಲ. ನಮ್ಗೆ ಅಂದಾಜಿ ಬಂದದ್ದು ಇಷ್ಟು ವಿಚಾರಗಳನ್ನು ನಟ್ಟಿ ಬಗ್ಗೆ ಆಗಿ ಖಾಲಿ ಹೇಳಿತ್ತು. ನಟ್ಟಿ ಬಗ್ಗೆ ಅಂದರೆ ಸ್ವಲ್ಪ ಕೋಯಿಲಿದ್ದು ಅದನ್ನೆಲ್ಲ ಸೇರಿಸಿ ಹೇಳಿತ್ತು. ಇನ್ನು ಮುಂದೆ ಅದ್ರಂಗೆ ನಾವು ಆಗಲೇ ಹೇಳ್ತಕಣಿ ನಿಮಗೆ ಕಳಿ ಬಗ್ಗೆ ಹೇಳುತ್ತೆ. ಅದರದೆಲ್ಲ ಒಂಚೂರು ಹೆಸರು ತಿಳಿಸಿದ್ದಾರೆ ಕಳಿ ಹೆಂಗ ಹಾಗೆ. ಕುರ್ಬುಲ
1: ಕುರ್ಬುಲ್
0: ವಾಂಟ್ಕೇಲ
1: ವಾಂಟ್ಕೇಲ್
0: ಕ್ಯಾಂಕ್
1: ಕ್ಯಾಂಕ್
0: ಕಡಿಕೆ ನಳಿಯ
1: ನಳಿಯ
0: ಇವೆಲ್ಲ ಕಡಿಕೆ ನೀರ್ ಕೆಸ ಇವೆಲ್ಲ ಗೆದ್ದೆಂಬಪ್ಪ ಅಂತ ನಳಿಯ ಕಳಿ ಕಳಿ ಇತ್ಕಣಿ. ಅದ್ರಂಗು ಕಳೆಂಗು ಎಲ್ಲ ಕಳಿಕ್ಕಿಂತ ಬಹಳ ಇದು ಹಪ್ಪ ಅಂತ ಹೇಳಿದ್ರೆ ನಳಿಯ. ಯೋ ನಳಿನ ಬೀಜ ಇತ್ತು ಅಂತ ಹೇಳ್ರ ಅದ ಎಲ್ಲಾ ಗೆದ್ದಿಗೂ
1: ಹಂಚಿಕ್ಕೂ ಬೆಳಿ
0: ಸುಸುರ್ಬತಿ ಕಣಗೆ. ಆ ನಳಿಯ ಅಂತದೊಂದು ಹೇಳತ್ತ ಮಾತಿನಷ್ಟಕ್ಕೆ ಎಂತ ನಳಿ ಹೇಳದಿದ್ರೆ

0: ನಮ್ಮ ಹಿಂಗೆ ಜನಪದರು ಹೇಳುದ ಅಗಿ ಕೇಳಿ ಹೇಳುದಂಬ್ರ ತ್ಯಾಗಿ ತ್ಯಾಗಿ ನಿನ್ನ ಚಿನ್ನದ ಕಾಲ ಊರ್ಕಂತಿ ನನ್ನ ಬೆಳ್ಳಿ ಕಾಲ ಅಂದಮ್ರ ಅಷ್ಟೊತ್ತಿಗೆ ಅಗಿ ಹೇಳುದಮ್ರ ತಡಿ ತಡಿ ಊರ್ಕಂಡ್ಲಕ್ ನಿನ್ ಬೆಳ್ಳಿ ಕಾಲ ನನ್ನ ಕಡ್ಗದ ಕೈ ಅಕ್ಕ ಬಂದೀಗ ನಿನ್ನ ತ್ಯಾಗ್ದು ಬೇಲಿಗೆ ಹಣಿತಾಳ ಅಂದಮ್ರ ಅಷ್ಟೊತ್ತಿಗೆ ಆ ನಳಿಯ ಪುನಃ ಹೇಳುದಮ್ರ ಬೇಲಿಗೆ ಹಣದ್ರೆ ಏನಾಯ್ತು ದ್ವರಿ ಮಗನ್ ಕಣ ಬೆಳ್ಕಂತಿ ನಾನು ಅಂದ್ ಹೇಳುದಮ್ರ ಅಂದ್ರೆ ಅದ್ ಎಲ್ಲಿ ಬಿದ್ರು ಹೇಗಿದ್ರು ಅದು ಹುಟ್ಕಾಡ್ತ ನಳಿ ಮತ್ತೆ ಈ ಕಳಿ ಹಾಕುದ್ರಂಗೆ ಅದೆಲ್ಲ ಗೊತ್ತಿದ್ದಾರ ಆಯ್ಕ ನಳಿ ಅಂತ ಹೇಳ್ರೆ ಅಗಿ ಮತ್ತೆ ನಳಿ ಎರಡು ಒಂದೇ ನಮ್ಮನೆ
1: ಇರ್ತಾವೆಲ್ಲ
0: ಗೊತ್ತಾಗ್ತಿಲ್ಲ ಅದು ಏನು ಈ ಕೃಷಿ ಮಾಡ್ಕೊ ಬಂದಿರ್ ಕಾಣಿ ಅವ್ರಿಗೆ ಅಷ್ಟೇ ಗೊತ್ತಾಗ್ ಬಿಟ್ಟದಿದ್ರೆ ಹೊಸ ಯಾರೋ ಒಬ್ಬರೀಗ ನಾನು ಇವ್ರೆ ಕಾಳಿ ಹಾಕ್ತಾರಲ್ಲ ಅಂತ ಹೇಳಿ ಹೆಕ್ಕು ಕಾದಿದ್ರೆ ನಳಿಯ ಅಲ್ಲ ಇವ್ರ ಅಗಿ ಬುಡಪುರ ಕಿತ್ತಿಕ್ಕಿ ಬತ್ರ ಅಂತದ ಹಂಗಿತ್ತು ಇದ್ರಾಗೆಲ್ಲ ಅದೇ ಸುಮಾರು ಸುಮಾರು
1: ನೀವು ಇಷ್ಟೆಲ್ಲ ಹೇಳುತ್ತೀನಿ ನಂಗೆ ಸತ್ಯ ನೀವು ಆ ಕಳಿದ ಹೆಸರೆಲ್ಲ ಹೇಳಲ್ಲ ಕುರ್ಬುಲ್ ವಂಟ್ಕೀಲ್ ನಳಿಯ ಹಾ ನನ್ನ ಅಮ್ಮಂದೆಲ್ಲ ನೆನಪಾತಿತ್ತು ಮಾರ್ರೆ ಆವತ್ತಿನ ದಿನದಲ್ಲಿ ಅವರೆಲ್ಲ ಗೆದ್ದೆಯಲ್ಲಿ ಕೀಳುದು ಅದರಲ್ಲೂ ಈ ನೆಟ್ಟಿ ಟೈಮೇ ನಂಗೆ ಖುಷಿ ಆಗುತ್ತೆ ಯಾಕಂದ್ರೆ ಮಳೆಗಾಲ ಅಲ್ಲ ಬಿಸಿಲು ಇರ್ತದಿಲ್ಲ ಕೊಯ್ಲು ಬಂತಂದ್ರೆ ಬಾ ಬಿಸಿಲು ಬಿಸಿಲು ನಮ್ಮನ್ನೆಲ್ಲ ಎಬ್ತಿದ್ರು
0: ಗೆದ್ದೆಗೆ ಅರಿ ಬೆಚ್ಚು ಕಾಪದ ಆ ಬಿಸಿಲಾಗೆ ಅರಿ ಬೆಚ್ಚಿ ಅದ ಮನಿತ ಒಂದು
1: ಕುದುರೆ ಹೆಕ್ಕುದು ಸಣ್ಣ ಮಕ್ಕಳಿಗೆ ಕುದುರೆ ಹೆಕ್ಕಿ ಅಂತ
0: ಕುದುರೆ ಕುದ ಪಟಾಕಿ ಎಲ್ಲ ತಕಂತೀವಿ ನಾವು ಆಗಳಿಕೆ ಕುದುರೆ ಹೆಕ್ಕಿ ಆ ಕುದುರೆ ಹೆಕ್ಕು ಚಂದ ಅದೆಲ್ಲ ಎಷ್ಟು ಲೈಕ್ ಇದ್ದಿತ್ತು ಅಂತ ಹೇಳ್ರೆ ಅದು ಇವತ್ತಿನವ್ರು ಹೇಳ್ರೆ ಇದ್ದಿತ್ತೇನು ಹಿಂಗೊಂದು ಇಮ್ಯಾಜಿನ್ ಮಾಡ್ಕೊಂಡ್ಲಕ್ ಬಿಟ್ಟದಿದ್ರೆ
1: ಫೀಲ್ ಮಾಡೋಕೆ
0: ಆಗ್ತಿಲ್ಲ ಅದು ನಾವೇ ಅದೊಂದು ತಲೆಮಾರ ಅಂತ ಹೇಳ್ರೆ ನಾವು ಸಿಕ್ಕಿದ್ದು ನಮ್ಮ ಪುಣ್ಯಾತ್ಪುರ ಅಂತ ಹೇಳಕ್ ನಾವು ಅದು ಸಿಕ್ಕಿತ್ತು ಇದು ಕಂಡಿತ್ತು ಎಲ್ಲವೂ ಕಂಡಿತ್ತು ಎರಡಕ್ಕೂ ಕಂಪೇರ್ ಮಾಡೋಕಾತ್ ಇವತ್ತಿನವ್ರಿಗೆ ಇವತ್ತಿದ್ ಮಾತ್ರ ಅಷ್ಟೇ ಗೊತ್ತಿತ್ತಲ್ಲ ಹಿಂದಿನ ಗೊತ್ತಿಲ್ಲ ಅಲ್ದ ಹಂಗೆ ನಾವಲ್ಲಿ ಈಗಳಕ್ಕೆ ನಾವು ಎಣಿಸ್ಕಂತ ಸಾಧಾರಣ ಒಂದು ಎಸ್ ಎಲ್ ಸಿಗೆ ಡಿಗ್ರಿ ಹಾಪ್ ಮಕ್ಕಳನ್ನೆಲ್ಲ ಕಣ್ಕೊಂಡು ಮನೆಗೆ ಹೇಳ್ತಾರೆ ಸಣ್ಣವಲ್ಲ ಎಂತ ಕೆಲಸ ಮಾಡ್ತೀವಿ ಎಂತ ಕೆಲಸ ಮಾಡ್ತೀವಿ ಅಂತ ಸತ್ಯ ವಿಚಾರ ಹೇಳ್ಕಂದು ಹೇಳದಿದ್ರೆ ನಿಜ ಹೇಳತ್ತ ನಾನು ನನ್ನ ಅಕ್ಕಲ್ಲ ಎತ್ಕಣಿ ಎರಡನೇ ಕ್ಲಾಸಿಗೆ ಹಾಪ್ಸೂರಿಗೆ ನಾವು ಗೆದ್ದಂಗೆ ಕೇಯರಿ ಮಾಡ್ತಿದ್ದಿತ್ತು ಮನೆಗೆ ಕೇಯರಿ ಮಾಡಿ ಅದ್ರ ಮೇಲೆ ಮನೆಗೆ ತಂದು ಬಳಿ ಹಾಕ್ತಾರೆ ಕಣಿ ತೆಗು ಸುರಿಗೆ ಒಂದ್ರ ಮೇಲೆ ಒಂದು ಬಳಿ ಹಾಕಂದ್ ಮೇಲಿಂದ ನಮ್ಗೆ ನೀಕುದಿಲ್ಲ ತೆಗುಕಾತಿಲ್ಲ ನಾವು ಕೆಳಗಿನ ಮತ್ತೆ ಮೇಲಿಂದ ಯಾರಾದ್ರು ಸ್ವಲ್ಪ ತೆಕ್ಕೊಡು ತೆಕ್ಕೊಟ್ಟಾದ್ಮೇಲೆ ನಾವು ಮತ್ತೆ ಪುನಃ ಕೆಳಗಿಂದ ಅದನ್ನು ತಕೊಂಡ ಇದು ಮಾಡ್ತಿದ್ದಿತ್ತು ನಾನು ನನ್ನ ಅಕ್ಕ ಸಾಧಾರಣ ನಾನು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಹೆಪ್ಸೂರಿಗೆ ನಾನು ನನ್ನ ಅಕ್ಕ ಇಬ್ಬರೇ ನಾವು ಹುಲ್ ಜಪ್ತಿದ್ದಿತ್ತು ಆಗಲಿ ಕೇ ಜಪ್ಪುದಲ್ಲ ಹುಲ್ ಜಪ್ಪುದು ಎಷ್ಟೊತ್ತಿಗೆ ಅಂತ ಹೇಳದಿದ್ರೆ ಬೆಳಿಗ್ಗೆ ನಾವು ಒಂದು 4 ಗಂಟೆ ಶುರು ಮಾಡ್ತಿತ್ತು 4 ಗಂಟೆಯಿಂದ ಒಂದು 6:30 to 7 ಗಂಟೆವರೆಗೆ ಹುಲ್ ಜಪ್ತಿತ್ತು
1: ಕಡೆ
0: ಮಿನ್ಕಂಡು ಶಾಲೆಗೆ ಹೋಗಿ ಕಡೆ ಸಾಯಂಕಾಲ 5 ಗಂಟೆಯಿಂದ ಮತ್ತೆ ಹುಲ್ ಜಪ್ತಿತ್ತು ನಾವು ಒಂದು 7 ಗಂಟೆವರೆಗೆ ಇಷ್ಟೆಲ್ಲ ನಾವು ಮಾಡಿತ್ತು ಆಗಳಿಕೆ ಈಗಲೇ ನಮ್ಮ ಹತ್ರ ಮಾಡಿ ಅಂದ್ರೆ ಈಗ ಪುನಃ ನಮ್ಮ ಹತ್ರ ಮಾಡ್ಕೋತಿಲ್ಲ ನಮ್ಗೆ ಕಷ್ಟ ಆಯ್ತು ಹಾಗಿಂದು
1: ಕೃಷಿ ಪ್ರೀತಿ ಹುಟ್ಟೋ ಕಾರಣ ಯಾರು ಗೆದ್ದು ಇಳಿದಿರ ಯಾರು ಇದ್ರೆಲ್ಲ ಭಾಗವಹಿಸಿರ ಇದನ್ ಕಣ್ಣಾರೆ ಕಂಡಿರ ಅದ್ರದೊಂದು ಭಾಗ ಇರ ಅವ್ರಿಗೆ ಮಾತ್ರ ಆ ಫೀಲ್ ಅರ್ಥ
0: ನಿಜ ಈಗಲೂ ನಮ್ಮ ಮನೆಗೆಲ್ಲ ಒಂದು ಗೆದ್ದಿ ನಾವು ಹೊಡುವಾಕತ್ತಂದ್ರೆ ಈಗ ಸುಗ್ಗಿ ಮತ್ತೆ ನಾವು ಕೊಳಕೆ ಮಾಡುದಿಲ್ಲ ಈ ಕಾತಿದ್ ಒಂದು ಹೊಡುವಾಕತ್ತಂದ್ರೆ ಮನಸ್ಸಿ ಮಸ್ತ್ ಬೇಜಾರ ಅದು ಹೊಡುವಾಕದ್ ಗೆದ್ದಿ ಕಾಮ್ ಕಾತಿಲ್ಲ
1: ಸತ್ಯ ನಮ್ಮನೆ ಗೆದ್ದಿ ಅಂತಲ್ಲ ಅದು ಯಾವ
0: ಗೆದ್ದಿ ಹೊಡುವಾಕದ್ ಗೆದ್ದಿ ಕಂಡ್ರೆ ತುಂಬಾ ಬೇಜಾರತ್ತೆ ಹೊಡುವಾಕ ಆಗೈದಿತ್ತು ಇದನ್ನ ಮಾಡ್ಕಿದಿತ್ತು ಅನ್ಸುತ್ತೆ ಅಂದ್ರೆ ನಾವೆಲ್ಲ ಸಾಗುವಳಿ ಮಾಡ್ಕೊಂಡ ಇಪ್ಪಕ್ಕೋಯಿ ಮತ್ತೆ ಈಗ ಸಾಗುವಳಿ ಮಾಡಿದ್ರೆ ಮನೆಗೆಲ್ಲ ಒಂದ್ ಗಂಟೆ ಇರತ್ತೆ ಖಾಲಿ ಹಟ್ಟಿ ಕಂಡ್ರೆ ಇತ್ತಲ್ಲ ಅದ್ರಷ್ಟು ನೋವು ಇನ್ನೊಂದೇ ಮನೆಗೆ ದನ ಬೇಕೇ ಬೇಕೆ ಅಂತದೇ ಹೇಳಿ ಅದೊಂದು ಮನೆಯ ಮೆಂಬರ್ ಕಂಡ ಅದೊಂದು ಸದಸ್ಯ ಶೋಭೆ ಮನೆಗೆ ಯಾರು ಸಾಗುವಳಿ ಮಾಡ್ಕೊಂಡಿದ್ರು ಮುಂಚಿಂದ ಯಾರು ಗಂಟೆ ಸಾಕೊಂಡಿದ್ರು ಅವ್ರ ಮನೆ ಗಂಟೆ ಇಲ್ಲ ಅಂತ ಹೇಳಿದ್ರೆ ಅವ್ರ ಮಂಡಿ ಎಲ್ಲ 12 ಅಣಿ ಹತ್ತು ಇದು ಯಾರು ಅಷ್ಟೇ
1: ಈಗ ಗಂಟಿ ಹೋಗಿ ನಾಯಿ ಸಾಕು ಶುರು ಮಾಡಿದ್ರಿ ಇಲ್ಲಿ ಎನಿವೇಸ್ ಚೇತನ್ ಎಷ್ಟು ಮಾರೆ ವಿಷಯಗಳನ್ನ ಇಟ್ಕೊಂಡಿದ್ದು ಬಹುಶಃ ಗೆದ್ದು ಇಳಿದಕ್ಕೆ ಇವತ್ತು ಇಷ್ಟೊಂದು ಜನಪದ ಹಾಡು ಜನಪದ ಸಂಸ್ಕೃತಿ ನಮ್ಮ ಅವ್ರು ನಮ್ಮ ಹಿರಿಯರು ಬದುಕಿದ ರೀತಿಯೆಲ್ಲ ಚೇತನ್ ಮಂಡಿ ಒಳಗೆ ಇದ್ದು ನಾಲ್ಗೆ ತುದಿಯಲ್ಲಿ ಇರ್ಬೋದು ತುಂಬಾ ಖುಷಿ ಆಯ್ತು ಚೇತನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು
0: ನಿಮ್ಗೂ ಧನ್ಯವಾದಗಳು ಇಲ್ಲಿ ಒಂದು ಕರೆಸಿ ಒಂದು ಮಾತಾಡೋಕೊಂದು ಅವಕಾಶ ಮಾಡಿಕೊಟ್ರಿ ನಮ್ಮಲ್ಲಿ ಇಪ್ಪಂತ ಕೆಲವು ವಿಚಾರಗಳನ್ನ ನಾವು ಹೇಳ್ತಮ್ಕಿಂತ ನಾವು ಇಲ್ಲಿ ಬಂದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡ್ಲಕ್ಕ ಹಂಗ ಇದನ್ನೇನು ಹೇಳ್ದಿ ಮಾಡ್ದಿ ಅಂದಳಿಯಲ್ಲ ಇದ್ರೆ ನಾವು ಹೇಳಿದ್ರೆ ಸರಿಯೂ ಇರ್ಬೋದು ತಪ್ಪಿರ್ಬೋದು ನಾವು ನಂಬದಿಯ ಕ್ರಮವನ್ನ ನಂಬದಿ ಹ್ಯಾಂಗ ಮಾಡ್ತಾರೆ ಆ ಕ್ರಮವನ್ನ ಜನಪದವನ್ನ ನಾವು ಹೇಳಿತ್ತ ಬೇರೆ ಬೇರೆ ಬದಂಗೆ ಬೇರೆ ಬೇರೆ ರೀತಿಯಾದ ಆಚರಣೆಗಳನ್ನು ಮಾಡೋಕ್ಕೂ ಸಾಕು ಎಂಥದೇ ಇಲ್ಲಿ ಇದನ್ನೆಲ್ಲ ಒಂದು ಹಂಚ್ಕೊಂಬಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ ಹಂಗೆ ನಮ್ಮ ರೇಡಿಯೋ ಕುಂದಾಪುರದ ಬಗ್ಗೆ ಹೇಳ್ಕೊಂದಳಿ ಹೇಳಿದ್ರೆ ಅದು ನಿಮ್ಮ ಬಗ್ಗೆ ಅಂತೂ ಹೇಳಿಕೆ ಇಲ್ಲ ಮೇಡಮ್ ನೀವು ಆಗಲೇ ಹೇಳ್ರಿ ಇವ್ರು ಎಷ್ಟು ಮಾತಾಡ್ತಾರಪ್ಪ ನಾವು ಒಂದು ಮಾತಾಡೋರೊಳಗೆ ಇವ್ರು 10 ಮಾತಾಡ್ತಾರೆ ಅಂತ ಹೇಳ್ರಿ ಇದು ತದ್ವಿರುದ್ಧ ನಾವೊಂದು ಮಾತಾಡೋರೊಳಗೆ ನೀವೊಂದು 20 ಮಾತಾಡ್ತೀರಿ ನಿಮ್ಮ ಮಾತಿನ ವೇಗದ ಮುಂದೆ ನಮ್ದು ಏನು ಇಲ್ಲ ಈ ಹರ್ಲು ಹೊಡೆದಂಗಂತ ಕಾಣಿ ಹಾಗೆ ಅಷ್ಟು ಫಾಸ್ಟ್ ಅಷ್ಟು ಚುರುಕಿನಾಗ ನೀವು ಮಾತಾಡ್ತೀರಿ ಈ ಕುಂದವಾಣಿಯ ಮೂಲಕ ಅದು ಎಷ್ಟು ಕುಂದ ರೇಡಿಯೋ ಕುಂದಾಪುರದ ಮುಖಾಂತರ ಅದೆಷ್ಟೋ ಕುಂದಾಪುರ ಕನ್ನಡದ ಬಗ್ಗೆ ಅದೆಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ರಿ ಎಲ್ಲವೂ ಇಷ್ಟು ಚಂದ ಮಾಡಿ ನಡೆಸಿಕೊಡ್ತಾ ಇದ್ರಿ ಮೇಡಮ್ ನಿಮಗೆ ಹಾಗೆ ಬಂಡಕರ್ಸ್ ಕಾಲೇಜಿಗೆ ನನ್ನ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾ ಚಿಗುರು ತಂಡದ ಕಡೆಯಿಂದ ನಾವು ನಿಮ್ಗೆ ಎಂತ ಮತ್ತೂ ಒಂದು ಎಂತ ಹೇಳುದು ಅದಕ್ಕೆ ಧನ್ಯವಾದ ಹೇಳುದ ಇನ್ನೊಂದು ಹೇಳುದ ಮತ್ತೊಂದು ಹೇಳುದು ಒಂದು ಒಳ್ಳೆ ಪ್ರಶಂಸೆಯನ್ನು ಕೊಡ್ತಿದ್ದಂದು ಹೇಳಕ್ಕಷ್ಟೇ. ಈ ಕಾರ್ಯಕ್ರಮ ಇನ್ನು ಮತ್ತೆ ಹಿಂಗೆ ನಡೀಲಿ ಮೇಡಮ್, ಇದ್ರಂಗೆ ಸುಮಾರು ಜಾನಪದ ಬೇರೆ ಬೇರೆ ಎಲ್ಲ ವಿಚಾರಗಳ ಬಗ್ಗೆಯೂ ತಿಳಿಸಿರಿ, ಅದನ್ನೆಲ್ಲ ನಾವು ಕೇಳಿತ್ತು. ಹಂಗೆ ನಮ್ಮನ್ನ ಕರೆದಕ್ಕೂ ನಾವು ಸದಾ ಆಭಾರಿಗಳು, ನಿಮ್ಗೆ ಅನಂತ ವಂದನೆಗಳು.
1: ಥ್ಯಾಂಕ್ ಯು ಚೇತನ್, ಭಾರಿ ಖುಷಿ. ಯಾಕಂದ್ರೆ ಈ ಸಲ ಕುಂದಾಪುರ ಕನ್ನಡ ಸಾಹಿತ್ಯ ಆರನೆಯ ಕಾಂಬ ಆರನೆಯ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರು ನಮ್ಮ ಚೇತನ್ ನೈಲಾಡಿ ಅವರು. ನೈಲಾಡಿಗೆ ಒಂದು ಹೆಸರು ತಂದು ಕೊಟ್ಟಾರ,
0: ನೈಲಾಡಿಯಿಂದ ಹೆಸರು ಬಂದ್ ಮೇಡಮ್ ನಂಗೆ
1: ಅಂತ ನೀವು ಹೇಳ್ತ್ರಿ, ಬಟ್ ನಮ್ಗೆಲ್ಲ ನೈಲಾಡಿ ಗೊತ್ತೇ ಇರಲಿಲ್ಲ, ಚೇತನ್ ಇಂದ ಗೊತ್ತಾದದ್ದು. ಎಂಥದೇ ಇರಲಿ, ತುಂಬಾ ಖುಷಿ ಆಯ್ತು. ಒಳ್ಳೆ ಒಳ್ಳೆ ಒಳ್ಳೆ ವಿಷಯ ಮಾಹಿತಿ ಗೆದ್ದು ಇಳಿದವರಿಗೆಲ್ಲ ಈ ಕಾರ್ಯಕ್ರಮ ತುಂಬಾ ಖುಷಿ ಆಗಿರತ್ ಖಂಡಿತವಾಗ್ಲು. ಸರಿ, ನಾವ್ ಹಂಗಾರ ಹೋಯ್ಬಪ್ಪ, ಟೈಮ್ ಆಯ್ತಾ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

ಈಗ ಭಸ್ಮಾಸುರ ಮೋಹಿನಿ ಈ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಿಗೆ ಸಾರಂಗ ಅಷ್ಟತಾಳದಲ್ಲಿ ಧನುಜನ ವಧಿಸಲೆಂದು

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಕೊಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: पहली नजर में जिंदगी के फैसले हो गए, पहली नजर में जिंदगी के फैसले आजमाना दो अगर
1: ये देरे ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎತ್ಕೊ ಬಂದ್ಕ ಗೆದ್ದಿ ಕಡು ಕಟ್ಟಿಕೆ ಅವ್ರೆ ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಕಿಯ?
2: ಅಲ್ಲ ಹೆಂಗ್ಸೆ, ಬೀಜ ಕೊಳಿ ತಂದಿಳಿ ನಾನೆಂತ ನೀರ್ ಕುಡು ಹತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
1: ಕನ್ಸಿಲ್ಲ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡೋ ಒಳಗದಿಲ್ಲ ನಿಂಗೆ.
2: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕಂಕ ಹೋಗ್ದೇನು? ಅಲ್ಲ
1: ಬಾರಿಗಾರು ಹೋಗ್ರ ಆದ್ರೆ ಆಚೆಗಾರು ಹೋಗ್ರಲ್ಲ, ನಿಂಗೆಂತ ಕದಲ್ಲ
2: ನಂಗೆಂತ ಕೇಳ್ರಿ?
3: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಹತ್ತಿಲ್ಲ ನಿಮ್ಗೆ? ಬೆಳ್ ಬೆಳಿಗ್ಗೆ ಗೆದ್ದೆ ನಿತ್ಕ ಉಯ್ಕಂತ್ರಿ ಅಲ್ಲ, ಕಂಡ್ರಿ ಎಂತ ಅನ್ಕಂತಿಲ್ಲ? ಅಲ್ಲ ನಂಗ್ ಬ್ಯಾಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
1: ಅಲ್ಲ ಗಿರ್ಜಾ ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ? ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
2: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ, ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ್, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
3: ಅದೆಂತೋ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತಂಬ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
2: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೆ
3: ಜಲ್ಜ, ಅದ್ ನಿಮ್ಮನಿದನು ಅಲ್ದ?
1: ಅಯ್ಯಯ್ಯೋ ದೇವ್ರೆ, ಆ ಗಂಡಸಿನ ಹತ್ರ ದನ್ನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕುಕ್ಕಣಿತ್ತಲ್ಲ, ಏ ಬಬ್ಬರಿಯಾ.

Sí,

पहली नजर मेरी जिंदगी के फैसले आजमाना दूँ अगर

0: ಪ್ರತಾಪ್ರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

तेरा मेरा मेरा तेरा मेरा तेरा मेरा मेरा तेरा घाट है घटा।

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಿಡಿ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರುವ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

ರೇಡಿಯೋ ಕುಂದಾಪುರದ ಮುರಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕುಂದಾಪುರ ಎಲ್ಲರೂ ಕೇಳಿ ದೇವರು ಕುಂದಾಪುರ 89.6 FM. ಎಲ್ಲ ಕೇಳಿ ಅಕ್ಕ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಅರ್ಜಯ್ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದರೆ ಇವರು ಒಂದಿರ್ತಾರೆ. ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇದ್ರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್. ಅದ್ರ ಮುಂಚೆ ಡಾಕ್ಟ್ರೇಟ್ ಗಿಕ್ಟ್ರೇಟ್ ಇತ್ತ?
3: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರಿದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜಿಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡೋದಕ್ಕೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವರು ಕನ್ನಡ ಪ್ರೊಫೆಸರ ಹಂಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲವೂ ನಿಮ್ಮ ಮಾತಲ್ಲಿ ಬಪ್ಪಂಥದ್ದು. ನಿಮ್ಗೆಲ್ಲರೂ ಬೇಜಾರತ್ತ ಅಂದರೆ ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲರೂ ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
3: ನೀವು ಕೇಳಿದ ಬಾರಿ ಲೈಕ್ ಆಯ್ತು.
2: ಹಾ,
3: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು MA ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು
2: ಆಗಲಿಕ್ಕೆ.
3: ಆಗಲಿಕ್ಕೆ ಆಗಲಿಕ್ಕೆ ಒಂದು 50% ಮೇಲ್ ಬಂದ್ರೆ ನಮ್ಗೆ ಕೆಲಸ ಸಿಗ್ತಿತ್ತು.
2: ಅದೇ ಗ್ರೇಟ್. ಆಗಲಿ
3: ಅದೇ ಗ್ರೇಟ್. ಮತ್ತೆ ಡಾಕ್ಟ್ರೇಟ್ ಇಟ್ಟೇಟ್ ಮಾಡೋಕೆ ಮತ್ತಲ್ಲ ಆಗಲಿ MA ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪರ್ ಸಂಬಳ ಬಂದ್ರೆ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವೇನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹೀಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊದ್ಕೊ ಬಾವ ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು.
2: ಅಕ್ಕ ಹೊದ್ಕೊ
3: ಬಾವ ತೊಟ್ಕೊ, ಒಂದೇ ಒಲ್ಲಿ ಬಾವ ಅಕ್ಕನ ಇಬ್ರಿ ಪೂರೈಸ್ಕದ ಅಕ್ಕ ಹೊದ್ಕೊ ಬಾವ ತೊಟ್ಕೊ ಅಂತ ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗಂದ್ರೆ
2: ಎಷ್ಟು ಲೈಕ್ ಇತ್ತು. ಅಕ್ಕ ಹೊದ್ಕೊ ಬಾವ ತೊಟ್ಕೊ
3: ಅಂದ್ರೆ ಅಕ್ಕನಿಗೂ ಆ ಭಾವನಿಗೆ ಇಬ್ರಿಗೂ ಚಳಿಯಪ್ಪಾಗ ಒಂದೊಲ್ಲಿ ಅಕ್ಕ ಒಂದು ಲಾಯ್ಕಡೆ ಹೊದ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಳ್ಳಿ. ಹಾಗಿನ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು. ಚಿಪ್ಪುಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪುಡ್ ತೆಗೆದು ಮತ್ತೆ ಕರ್ಲೇಬಹುದು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಚೆಂಡ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ ಕೋಳಿ,
3: ಒಣಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಳ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ. ಈಗ ಶಾಲೆಗೆ ಮಕ್ಕಳ ಶಾಲೆಗೆ ಹೋಗೋದು, ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು MA ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ ಅಭ್ಯಾಸ ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ, ಓದುದು ಓದುದು ನಾವು ಶುರು ಮಾಡ್ತೀವಿ. PhD ಅಲ್ಲಿ ಇನ್ನು ಯಾರು ಮಾಡ್ತಾರೆ ಮತ್ತೆ ಅದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದು ಹೇಳಿ ನಾವು ಅದನ್ನು ಕೈದ್ ಮಾಡುತ್ತೆ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಯಲ್ಲಿ ಆಗಿ ಮುಕ್ಕಾಲಂಶ PhD ಆದ ಮೇಲೆ ಕಡಿ PhD ಆದ ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ PhD ಮಾಡ್ಕೊಂಡು ಬಂದರದು ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬೇಡ ಅಂತ ಅನಿಸ್ತು.
2: ಯಾಕೆ?
3: ಯಾಕಂದ್ರೆ PhD ಅಂದ್ರೆ ಒಂದು ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತೆ, ನಾ PhD ಮಾಡದೆ ಪತಿ ಮಾಡ್ರೆ ಬಾಡ್ದ್ರ ಬಗ್ಗೆ ಹೇಳ್ರೆ. ಈಗ PhD ಮಾಡೋದನ್ನ ಇಂಟರ್ವ್ಯೂ ಮಾಡಿದಿ ನೀವು ನಂಬ್ತೀರಿ ಇಲ್ಲಿ ನನ್ನ ಹೆಸರು ಬರಿ ಮಗ ಅಂತ ಹೇಳಿ ಕೂಡ ಬಾಲಕೃಷ್ಣ ಏ ಮರ ನಂಗೆ ಈಶ್ವರ ಯಾರು ಬಾಲ ಮಾಡ್ದಾರಿಲ್ಲ, ನೀನ್ ನನ್ನ ಹೆಸರಿ ಬಾಲವೂ ಮಾಡಿಬಿಟ್ಟೆ ಅಲ್ಲ ಮಾರೆ. ಅವ PhD ಮಾಡಿ MA PhD ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ PhD ಮಾಡ್ಕೊಂಡು ಬತ್ತರಿ ಅಂದ್ರೆ ಆ PhD ಏನ್ ಗೌರವ ಇದೆ ಹೇಳಿ. ಆದ್ರೆ PhD ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು PhD ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕಗಳ ಕೈ ಕೆಳಗಡೆ PhD ಮಾಡೋದು, ಶಿವರಂಪಡಿ ಕಳೆ ಎದುರುಗಡೆ PhD ಮಾಡೋದು, ನಿಜವಾಗಿಯೂ ಅವ್ರ ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರೆ ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲ ಕೇಳಿ ರಿಪೆಂಟ್ ಅದು ಎಷ್ಟು ಸರಿ ರಿಪೆಂಟ್ ಆಯ್ತು. ನನ್ನ ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲಕೃಷ್ಣ ಶೆಟ್ಟಿ ಅಂದಲೇ ಹಾಕು, ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳಿದ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ಅಂತ ತಿಳ್ಕೊಂಡಿದ್ರೆ ಕಡಿಕೆ ನಾನು ಆಯ್ತು ಪಂಚಾಯತ್ ಅವರು ಒಂದು ಡಾಕ್ಟರ್ ಕೊಡುದ ನಾನು ಯಾಕೆ ತಕೊಂಬ ಆಗಲ್ಲ, ನಾನು ಸಹಿತ ಸುಮ್ಮನೆ ಹಾಕೊಂಡು ಒಂದ್ ಎರಡು ಕಡೆ. ಆದ್ರಿಂದ ಹಿಂಗ ಹಿಂಗ ಇತ್ತೇ, ನನ್ಗೇನು ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಗ್ರೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗ್ಲಿಲ್ಲ ನನ್ಗೆ. ನನ್ಗೆ ಗೌರವನಿಗೆ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನನ್ ತುಂಬಾ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಅದಕ್ಕೆ ಎಲ್ರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೇ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತೇನೆ.
2: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾತ ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರ ಯಾರೋ ಬಾಲ್ವೆ ಹಾಕಿರಂಬ್ರ, ನಂದದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
3: ನಿಮ್ಮ ಅನುಮಾನ ಕೇಳಿದ್ರು ಸಮಾನ. ಕೆಲವು ಸರಿ ಕೆಲವು ಇದಕ್ಕೂ ಹಾಕಿದ್ರೆ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲಕೃಷ್ಣ ಶೆಟ್ಟಿ ಕಟೀಲಂದೇಳಿ ಹಾಕೋ ಶುರು ಮಾಡ್ರೆ, ಬಾಲಕೃಷ್ಣ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತೈತು, ಏನು ತೊಂದರೆ ಇಲ್ಲ ನನ್ಗೇನದ್ರಿಂದ, ಏನು ತೊಂದರೆ ಇಲ್ಲ.
2: ನೀವು ಆಕ್ಚುಲಿ ಎಲ್ಲಿ ಅಲ್ಲ ಸರ್?
3: ನಾನು ಇಲ್ಲಿಂದ ಒಂದು ಈಗ ಒಂದು 15-16 kilometers ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ.
2: ನಮ್ದು
3: ನಮ್ಮ ಅಪ್ಪನೂ ಕೃಷಿ, ನಾವು 8 ಮಂದಿ ಮಕ್ಕಳು. ಎಂಟು ಮಂದಿ ಮಕ್ಕಳು ಅಂದ್ರೆ ಆಗಡಿ ಕಾಲ ದೇವರೇ ನೆಲೆಸ್ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕ್ಕೆ.
2: ಎಂತ ಮಕ್ಕಳ
3: ಹಾಕುದು ಅದ್ರಲ್ಲಿ ನಾನು 8ನೇವನಾದ್ರಿಂದ ನನಗೆ ನನ್ನ ಅಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
2: ನೀವು ಕಿರಿ ಕೊಯ್ಡ?
3: ಕಿರಿ ಕೊಯ್ಡ ನಾನು.
2: ಓಕೆ, ಸೋ ಹಾಗಾಗಿ
3: ಅಮ್ಮ ನಾ ಕೊಲು ಕಷ್ಟ ಗಟ್ಟಿಗಲ್ಲ.
2: ಹಾ ಹಾ, ಆಗ
3: ಆಗಳಿಕೆ ನಾ ಶಾಲೆಗೆ ಹೋಗ್ದ್ರೆ ಮಕ್ಕಳೊಟ್ಟಿಗೆ ಆಡೋದು, ಹೆಸರಿನಕಾಯಿ ತಿಂದಕ್ಕೂ ಆಯ್ಕೆ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರಾ ಆಗಳಿಕ್ಕೆ, ಏ ಮಗನೇ ನಿನ್ಗೆ ಎಂತ ಮಾಡೋಕಾಯ್ದ್ರೆ ಕನಿಗೊಂದು ಮಾಸ್ಟರು ಆಗ್ಮಾರ ಎಂದ ಅಮ್ಮ ಬೈದ್ ನಂಗೆ. ಅವಳ ದೇಶದಿಂದ ಅವಳು ಬೈಗಳೇ ನನಗೆ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನಾಧ್ಯಕ್ಷ ಮಾಡ್ರೆ ಎಲ್ಲ ನಾನು ಹೇಳಿದೆ, ನನ್ನ ಅಮ್ಮಿದ್ದೀರಾ ನಾನು ಮಾಸ್ಟರ್ನೇ ಎಲ್ಲ ಮಕ್ಕಳನ್ನು ಮಾಸ್ಟರ್ನೇ ಮಾಡ್ತಿದ್ರೆ ಏನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳೋದು ಈ ಮಾತು.
2: ಅಲ್ಲ ನಿಮ್ಗೆ ಕಾಣಿ, ಈಗ 2 ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ರ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನ ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್, ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಸಣ್ಣವಕ್ಕೆಲ್ಲ ಅಂತ ನಾನು ಅಂದ್ಕೊಂಡು. ನಿಮ್ಗೆ 8-7 ನಿಮ್ಗಿಂತ ಮುಂಚೆ ಇದ್ದವ್ರು
3: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲೆಗೆ ಒಂದು ಕಳಿಸ್ ಅಂದ್ರೆ ನಾವು ಒಂದು ಮೇಲ್ ಬಿತ್ತು ಒಂದು ಸ್ವಲ್ಪ. ಅವ್ರವ್ರ ಹೊಟ್ಟೆ ವರ್ಕೊಂಡ್ ಒಳ್ಳೆ ರೀತಿ ಹೊಟ್ಟೆ ವರ್ಕೊಂಡ್ ವ್ಯವಸ್ಥೆ ಆಯ್ತು, ನಾನು ಕೊನೇನು ಒಬ್ಬ ಮಾಸ್ಟರ್ ಅದೇ.
2: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತಾರ ಇಲ್ಲಿ ನಂಗಡಿ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್ ಅಲ್ಲ.
3: ಇಲ್ಲ ನಮ್ಮಲ್ಲಿ ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದೇ 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದೆ,
2: ಎರಡೇ
3: ಫಸ್ಟ್ ಕ್ಲಾಸ್. 99% ಎಲ್ಲ ನಾವು ಕೇಳುದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕುದೂ ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 ಕೈ, 4 ಕೈ ಹಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೇ, 2 ಕೈ ಹಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದು ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದು ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದು ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನು ಅಪ್ಪ ಬಿತ್ತಿ ಹೇಳ್ಕೊಂಡ್ಕಂದ್ರೆ 25% ಮಾತ್ರ ಪುಸ್ತಕ ಓದ್ರೆ ಸಾಕು, ಉಳಿದ್ದೆಲ್ಲ ಈ ಕಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕ್ ಅಂತ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದು 25 ಭಾಗ ಎರಡಿದ್ರೆ ಆಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದು ಅಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋದು ಯಾರೋ ರಾಜ ರವಿವರ್ಮ ಮಾಡೋದು ಏನಂದ್ರೆ ಯಾರಂದ್ ಗೊತ್ತಿಲ್ಲ, ನಂಗೆ ಯಾರು ರವಿವರ್ಮ ಮಾಡೋದು ನಾವು ಹೇಳದ್ ಕೇಳದ್ ಅವನು ದೇವಿಯ ಚಿತ್ರದಲ್ಲೇ ಇತ್ತದ.
2: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
3: ನಮ್ಗೆ ಅಂದ್ರೆ ನಮ್ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳ ತಪ್ಪಂತ ತಿಳ್ಕೊಂಡ್ಬೇಡಿ,
2: ಹೇಳಿ ಸರ್.
3: ನಾವು ನೆರ್ಮರಿನ ಕಾಮ್ದ ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
2: ಕರೆಕ್ಟ್.
3: ಯಾಕೆ ಗೊತ್ತಾ, ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿಗೆ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ, ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಬಾರ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ, ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡನ ಎಲ್ಲಿಗಾರ ಬಿರಿಸಿ ಅವಳಿಗೆ ಕಾಣಿ ಮೇಲೆ ಕಾಣಿ ಅಂತ. ಆತ್ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಅಂಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕಿದ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು,
2: ಕರೆಕ್ಟ್,
3: ಅದಕ್ಕಿಂತ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನು ನಾವು ಮಕ್ಕಳನ್ನ ಬೆಳೆಸುವ ಕ್ರಮದಲ್ಲೇ ಬೆಳೆಸಲಿ. ನಾವಲ್ಲ ಹಾಂಗಲ್ಲ ಮೇಡಮ್, ನಾವು ಬೆಳೆಸುದಲ್ಲ, ನಾವು ಬೆಳೆದ್ ನಮ್ಮಲ್ಲಿ ಯಾರು
2: ಬೆಳೆಸಲ್ಲ. ಆರ್ಗ್ಯಾನಿಕ್
3: ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರು ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟಿ ಹೊರಗಂತ ನಿಮ್ ಧೈರ್ಯ ಇತ್ತು.
2: ಯಸ್,
3: ಈಗ ನನಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ ಇದ್ರೆ, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡ್ ಹೇಳ್ರೆ ಅವ್ನಿಗೆ ಅರ್ಧ ಗಂಟೆ ನಿಂತ್ಕೊಂಡ್ ಕಾತೀನಿ.
2: ಕರೆಕ್ಟ್.
3: ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಗನ ಮಕ್ಕಳ ಸಾಕದ್ದ, ನಾವು ಗನ ಮಕ್ಕಳನ್ನು ಸಾಕದ್ದು ಅಂತ ಹೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತೀಗ.
2: ನಿಮ್ದಾದ್ರೂ ಸ್ವಲ್ಪ ಗನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಗನ ಅಂತ ಗೊತ್ತಿಲ್ಲ.
3: ಎಲ್ಲ ಈ ಗನ ಮಕ್ಕಳೆಲ್ಲ ಉಟ್ಕಂತಿರೋದೇ ತೊಂದ್ರೆ ಇಲ್ಲ.
2: ಅಲ್ಲ,
3: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
2: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕೋ ಅನಿಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದ್ಕೊಂಡ್ ಬಂದದ್ದು.
3: ನಾವು ದರಿ ಮೇಲೆ ಹಾಕೋದು ದರಿ ಮಕ್ಕಳು ಕಣಗಿರ.
2: ಯಸ್, ಎಂತ ಮಾತು ಸರ್. ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರ ನೀವು ಒಂದೊಂದಿಗೆ ಹೇಳ್ತಾ ಬಂದ್ರೆ.
3: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೊಂದು ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು. ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಂಗಿತ್ತ ಕೇಂದ್ರೆ, ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು. ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಅದಕ್ಕೊಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
2: ಮಸಿತೂರ್
3: ಮಸಿತೂರ್ ಮಿಂದ್ಕ ಕೈ ತೊಳೆದ್ ಮೈ ಮುಟ್ಟಿ ಕೈ ತೊಳಿಗೆ ಬರೆ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರೆ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಆ ಫೆಸಿಲಿಟೀಸ್ ಇರೋದು. ಬಹಳ ಚೆನ್ನಾಗಿದೆ ಇದ್ರಲ್ಲಿ. ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲದೆ ನಾವು ಮಾತಾಡೋದಿಲ್ಲ.
2: ಅದು ನೀವು ಉಪಮೇ ಅಂತ ಉಪಮೇಯ ಅಂತ ನಿಮ್ ಕನ್ನಡ
3: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಎಲ್ಲ ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ದಿದ್ರೆ ಮಾತಾಡೋಕ್ ಆಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಲ್ ಕೇಂದ್ರೆ ಸೀತೆನ ಕವಿ ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲ್ಸಿ ಮಾತಾಡ್ಕತ್ತ. ಈಗ ಆಕಾಶ ಹೆಂಗಿತ್ಕೊಂಡು ಕಡಿ ಆಯ್ದಿರ ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂತ ವ್ಯವಸ್ಥೆ ಆದ್ರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ ಬೆಳೆದ ಕ್ರಮವೇ ನಮ್ಗೆ ಅಂತಾರ ನಮ್ ಖುಷಿ ಕೊಡುಗ. ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನ. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತ್ತಿ ನಮ್ಮ ಬಾಯಿಗೆ ಯಾವ್ದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗಿತ್ತು. ಅಮ್ಮ ಮಾಡಿದ ಹಾಕದಂಗೆ ಯಾವ್ದೊಂದು ನಮ್ಮ ಪದಾರ್ಥ ಆಯ್ಲಿ, ಅಮ್ಮ ಮಾಡಿದ ಹಾಕದೊಂದು ಪರ್ಮಾನ ಆಯ್ಲಿ, ಒಂಥರ ಗೊಡ್ಡಿಟ್ಟ ಆಯ್ಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಯ್ಲಿ,
2: ಅಥವಾ
3: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ ಅಂತಾರ, ಒಂದು ಕಾಯಿ ಉಂಡಿ ಮಾಡುದು ಅದು. ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು ಅದಕ್ಕೆ ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡುದು ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ ನಮ್ಗೆಲ್ಲ. ಆಗಳಿಕಲ್ಲ ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ನಮ್ದದು. ಯಾಕಂದ್ರೆ ನಾವು ತಿಂದು ಯಾವ್ದು ಕೇಳಿದ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ನಮ್ಗೆ ಕೈ ಹಾಕರ್ಕೊಳ್ಳೆ ಸಿಕ್ಕತ್ತೆ. ಅದಿವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ರುಚಿ ಆಗ್ತಿಲ್ಲ. ಅದಕ್ಕೆ ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲೊಂದು ಹಳ್ಳಿ ಹೆಂಗ್ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನ್ ಗೊತ್ತಾ, ಈಗ ನಾವು ಬಹಳ ಸಿಕ್ಕ ಬಿದ್ದೀಗ
2: ಯಾಕೆ
3: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗ್ ಬಂದ್ರೆ ಓದ್ ಕಣಿ ಮಕ್ಕಳೇ ಹರಗೋಯ್ನಿ ಒಳಗೋಯ್ನಿ ನೀವು ಒಂದಡಿ ಜೋರ್ ಮಾಡಿ ಒಳಗ್ ಕಳಿಸ್ತಿದ್ದೀವಿ. ನಾವು ಆಗಳಿಗೆ ಒಳಗೆ ಕೂಕೊಂಡ ಯಾರು ಬಂದ್ರು ಕೂಡ ಬೈ ಅಲ್ಲಿ ಯಾಕಂದ್ರೆ ದೊಡ್ಡವ್ರಲ್ಲ ಮಾತಾಡ್ತೀರಿ ಅಂತ ಕೇಳಿ ನೀ ಕೂಗ್ ಬಂದೆ ಕೇಂದ್ರ.
2: ಕರೆಕ್ಟ್.
3: ಹಾಂಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಈ ಮೊಬೈಲ್ ಗಿಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಡು ಕಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳ್ಕ ಮಕ್ಕಳು ಹೇಳಿ ಕೂಡ ನಿಮ್ಗೆ ಅಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಳಿಕೂ ಒಳಗೆ ಕೂಕೊಂಡದ್ದು ಈಗಳು ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಡ ಪರಿಸ್ಥಿತಿ ಆಯ್ತು ಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲೇ ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಾನೆ ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಿ ಒಂದು ನೇಲ್ ನೊಗ ಎಷ್ಟು ಹೆಸರಿತ್ತು ಅಂತ ಕೇಳಿ ನಾ ಪೂರ ಹೇಳ್ತೀವಿ.
2: ಹೇಳಿ ಸರ್.
3: 20 ಈಗ ನೊಗ ಜತ್ಕ ಕರ್ಬಳ್ಳಿ ತುಳ್ಕಿ ಹೂಡ ನೇಲ್ ನೇಲ್ ಹೀಸ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳೋಕೆ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದ ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆಗೆ ಎಷ್ಟು ಬೀಸಣಿಗೆ ಇತ್ತು ಕಡು ಕಲ್ಲಂಗೆ ಗೋಧಿ ಕಲ್ಲು ಅರುಕಲ್ಲು ಕುಟಣಿ ಕಲ್ಲು ಎಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡತ್ತೆ. ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತ ಹೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತ ಇತ್ತು, ವೈನಿಟ್ಟು ಹೋರಿ ಅಂತ ಹೋರಿಂಗೆ ತುಂಬಾ ಹೋರಿಗಳಿದ್ ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ತಾರೆ. ಈಗ ಪಕ್ಕ ನಂಗೆ ನೆನಪಿಗೆ ಬರ್ತೋ ಇಲ್ಲಿ ಅಷ್ಟು ನಮ್ನಿ ಹೋರಿ ಇದ್ದು ಅಷ್ಟು ನಮ್ನಿ ಧ್ಯಾನ ಇದ್ದು ಧ್ಯಾನು ಎಲ್ಲ ಒಂದೇ ನಮ್ನಿ ಧ್ಯಾನ ಅಲ್ಲ ಒಂದೊಂದು ಧ್ಯಾನಿಗೆ ಒಂದೊಂದು ಹೆಸರು. ಒಂದೊಂದು ಧ್ಯಾನಿಗೆ ಈಗ ಕೈಲ್ತಿದ್ದಾನ ಬೇರೆ ಮಂಗಳಿದಾನ ಬೇರೆ ಅದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟಿಂಗೂ ಸಹಿತ ಮನೆ ಹಿಂಗೆ ಪಡ್ಸಾಲೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡ್ಸಾಲೆಂಗೆ ಗುಂಡೇ ಇರ್ಕ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ ನಮ್ಮ ಶಾರದಾ ಆಯ್ಲಿ ನಮ್ಮ ಮಂಜಿ ಆಯ್ಲಿ ಅದೆಲ್ಲ ಹೆಣ್ಣೆ ಇರ್ಕ ನಾವು ಮೊದಲು ಧ್ಯಾನ ಕರುವೆ ಕುರ್ಕೊಳ್ಳಿ ಬಾಲ ಕಾಮದಾಸ್ ಗಂಡ ಹೆಣ್ಣು ಅಂತ ಹೇಳಿ, ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲಿ ನಮ್ಮ ಸೊಸೆಯಾಗಲಿ ನಮ್ಮ ಮಗಳಾಗಲಿ ಏನು ಹಿಡ್ಕ
2: ಗಂಡೇ
3: ಹಿಡ್ಕ. ಯಾಕಂದ್ರೆ ಆಗಲಿ ಕಾಲ ಗಂಡು ಹುಟ್ಟರು ಭಾರಿ ಬಿಗಿ ಭಾರಿ, ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಹೆಣ್ಣೆ ಹಡಿತೈಕ ಮರ್ರ ಅಂತ ಹೇಳುವಂಥದ್ದು ನಮ್ಮಲ್ಲೆಲ್ಲ ಸಾಮಾನ್ಯವಾದಂಥ ಇದು. ನೀವೇನು ಪ್ರಶ್ನೆ ಕೇಂದ್ರ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಂದ್ರ ನಾನೊಂದು ಕೇಂದ್ರ ಅಪ್ಪಕಾಗದ ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳದ್ದೆ.
2: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, 8 ಜನರಲ್ಲಿ ಕೊನೆಯದು ಕೊಂಗಟದ ಮಗು ನೀವು. ಕೊಂಗಟ
3: ಕೊಂಗಟಲ್ಲ ಆಗಲಿಕ್ಕೆಲ್ಲ ಕೈದ ಅಥವಾ 7-8 ಅಪತಿ ಎಷ್ಟು ಕೊಂಗಟ ಉಳಿತು ಮೇಡಮ್.
2: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರಾ?
3: ಗದ್ದಿಗೆಲ್ಲ ಇಳುಕಂದ್ರೆ ನಾಳೆಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯೆಲ್ಲ 20 ಮನೆಯೆಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತು, ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವರೊಟ್ಟಿಗೆ, ನಾವು ಅವರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿಂದು, ಕೊನೆಗೆ ಅವ್ರು ಬಿಡಿ ಕಲ್ಸ್ಕವ ಅಂತಾರೆ. ಬಿಡಿ ಕಲ್ಸ್ಕವ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೋಯ್ ಹಿಂಗೆ ಅದು ಅದು ಎಳದೆ ಕಲ್ಸ್ಕೋದು, ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುವುದಿಲ್ಲ. ಅದೆಲ್ಲ ಸಣ್ಣ ಸಣ್ಣದ ಅದಲ್ ಕಂಡು ಇವತ್ತು ನಮ್ಗೆ ನೆನಪಿತ್ತು, ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದು ನಾವು ಕೆಲಸ ತರಿ ಕೊಡುದು. ಯಾಕಂದ್ರೆ ಅದು ಅಲ್ದಿರೆ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬೆಟ್ಕ ತಪ್ಪದು ಭಾರಿ ದೂರ.
2: ನಾವು ಕಿಚ್ಚಿಡ್ಸುದು
3: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸ್ ಗೆ ಎಲ್ಲ ಕೆಲಸದಾರಲ್ಲ ಬೀಡಿಸಿ ಅಂದ್ಕೊಂಡು ನಾವು ಒಲಿಗೆ ಹೋಯ್
2: ಹಚ್ಕೋ
3: ಹಿಂಗೆ ಒಲಿ ಗೆಂಡದ ಮೇಲೆ ಇಟ್ಟರೆ ಹಚ್ಚುದಿಲ್ಲ ಮೇಡಮ್, ಅದಕ್ಕೊಂಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
2: ಹೌದಾ? ನಮಗೆ ಗೊತ್ತಿರ್ಲಿಲ್ಲ.
3: ಅದೆಲ್ಲ ಬೀಡಿಸಿ ಅಂದ್ರಿಗೆ ನಾವು ಬೀಡಿಸಿ ಏನಿತ್ತು ಅಂತ ಹೇಳಿ ಅರ್ಥ ಅಲ್ಲ,
2: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬೀಡಿಸಿ ಅಂದ್ರೆ.
3: ಮತ್ತೆ ಕೆಲಸ ನೀರ್ ತಗೊಂಡೋಗಿ ಕೊಡುದು, ಹಾಗೆ ಹೋಗಿ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರೆಲ್ಲ ಹೇಳಿ ಮಳಿ ತೆಗಿತರ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದೆ, ಏನೋ ಏನೋ ಹೇಳಿ ಒಂದು ನೀರ್ ಕುಡಿತಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರೆ ಹೊತ್ತ ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
2: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
3: ಸಾಧಾರಣ ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ, 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
2: ಹೆಚ್ಚು ಕಮ್ಮಿ 30 ವರ್ಷ.
3: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜ್ ಅಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ.
2: ಮಂಗಳೂರಲ್ಲಿ ಅಂದ್ರೆ ನೀವು ತೆಂಕ್ಲೇ ಇದ್ರಿ? ಹೆಚ್ಚು ಕಮ್ಮಿ
3: ಹೆಚ್ಚು ನಾವು ತುಳಿನಂಗೆ ಇದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
2: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
3: ಭಾಷೆ ಬದಲಾವಕ್ಕೆ ಎಂತ ಗೊತ್ತ ಮೇಡಮ್, ಈ ಭಾಷೆ ಬದಲಾವಕ್ಕೆ ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾತು. ಸಮ ಕಲ್ತ್ಕೊಂಡು ಹೋಯ್ನ ಕಾಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದಿದ್ದಾನೆ ಭಾಷೆ ಬದಲಾತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದನಿಗೆ ಹೂನ್ ರೀ ಕೂರ್ರಿ ಒಂದು ನಿಮ್ಮ ಕತಿ ಹೇಳುದ ವಾಪತ್ತಿಗೆ ನಮ್ಮ ಮನೆಗೆ ಎಲ್ಲ ಮಕ್ಕಳು ಕಾಣಿ ಹಾಸಿಗೆ ಹಿಡ್ಕೊ ಆತ, ಒಲ್ಲಿ ಹಿಡ್ಕೊ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ, ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೊ ಬತ್ತ, ಯಾವ್ದು ಹಾಸಿಗೆ ಹಿಡ್ಕೊ ಬತ್ತ, ಬ್ರಿಷ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕೊ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತದೆ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತ, ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕೊ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟಿದೆ. ನಂಗೆ ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ, ಕುಂದಾಪುರ ಕನ್ನಡದ .com ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ. ನಮ್ಮಲ್ಲ ಹಂಗಲ್ಲ, ಅದು ಭಾಳ ಕೆಟ್ಟ ಭಾಷೆ, ನಮ್ಮನೆಲ್ಲೇ ಹತ್ತು ಹಂಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿಗುಂಪಾಯ.
2: ಆದ್ರೆ ನೀವು ತೆಂಕ್ಲಾಂಗೆ ಹಾಕೊಂಡು ಬಳಸದ್ದು ಹೆಂಗೆ ಅಂತ
3: ಅಲ್ಲಿ ತಾಂಗ್ ನಾನು ಫ್ರೀಕ್ವೆಂಟ್ ಆಗಿ ನಾ ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ, ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ
2: ಇಸ್ಪೀಸ್.
3: ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ,
2: ನಂಬದೇ
3: ಅವಳು ಇಲ್ಲಿ ಕೊಡ್ತಾಳೆ ಇದ್ ಮಾಡ್ತಾಳೆ. ಆದ್ರೆ ಅವಳಿಗೆ ಅವಳು ಕಲ್ತದ ಕೆಲಸ ಒಟ್ಟಿಗೆ ಕಂಡು ಕಲ್ತರು. ನಾನು ಕಟೀಲಂಗೆ ಎಲ್ಲ ಮಾತಾಡೋದು ತುಳಿದು ಮಾತಾಡತ್ತೆ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗೆ, ಇವ್ರಿಗೆ ತುಳು ಬರ್ತಿಲ್ಲ ಅಂತೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಾಲ್ ಆರ್ಕೊಳ್ಳೆ ನಾನು ಭಾಳ ಜಾಗ್ರತೆ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಾಲ್ ಆದ್ರೆ ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗು ಸಹಿತ ಹೆಚ್ಚು ಕಡಿಮೆ ಆರೇ ಒಂಬತ್ತು ಸ್ವಲ್ಪ ಹೆಚ್ಚು ಕಡಿಮೆ ಬೇಡ ರಗಲೇ ಬೇಡ ಅಂತೇಳಿ ಹೇಳಿ ನಾನು ತುಳು ಮಾತಾಡೋದೇ ಕೈ ಪಡ್ದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತೆ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದ್ರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
2: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ?
3: ಖಂಡಿತ ಕುಂದಾಪುರ ಕನ್ನಡ ಉಳಿಕ ಸಾಧ್ಯ. ನಮ್ಮ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಳಿಸ್ತಾಳ, ನಂಗೆ ಚೀಟು ಹೋಗ್ದು ಯಾಕೆ ಒಚ್ಚಳಿಸ್ಕ, ಶುದ್ಧ ಕನ್ನಡದ ಮಾತಾಡು, ಹೋಗ್ಬೇಕು ಅಂತ ಹೋಯ್ಕಂದ್ ಹೇಳಿ ಎಂತ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೋಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ.
2: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
3: ಏನ್ ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಯಾಕೆ ಉಣ್ಕೊಂಬಕತ್ತಿಲ್ಲ, ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನ ಬಂದ್ರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರ ಕೂಡ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
2: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
3: ಅಯ್ಯೋ ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವ್ರ ಶಾಲೆಗೆ ಒಪ್ಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಯಾಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂದು ಚುಚ್ಚು ಮಾತಾಡ್ತಾರೆ. ಮಾತಾಡ್ತಾರೆ ಅಂತ ಒಂದಿಲ್ಲ, ನಮ್ಮ ಸ್ವಾತಿ ದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
2: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕೀಗ, ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
3: ಕುಂದಾಪುರ ಕನ್ನಡ.
2: ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಂದ್ರೆ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ, ಆ ಗುರು ಲಘು ಅಯ್ಯವ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಂದ್ರ ಬೇಡ, ಕನ್ನಡ ಅಂದ್ರೆ ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕು, ಅದಕ್ಕೆ ಬಾಲ ಕೊಡ್ಕು, ಅದಕ್ಕೆ ದೀರ್ಘ ಕೊಡ್ಕು, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಆಪದಲ್ಲ ಬಿಡಿ.
3: ಎಷ್ಟೇ ಹೇಳಿ ನೀವು ಆಡದನ್ನು ಬರೋಕ್ ಆಪದ ಕನ್ನಡದ ಮಾತ್ರ
2: ಅಲ್ಲ,
3: ನೀವು ಆಡದನ್ನು ಇಂಗ್ಲೀಷ್ಗೆ ಆಡದನ್ನು ಇಂಗ್ಲೀಷ್ ಬರೋಕ್ ಆತಿಲ್ಲ, ಯಾವ ಭಾಷೆ ಆಡದ್ದನ್ನೆಲ್ಲ ಬರೋಕ್ ಆಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನು ಕನ್ನಡದ ಬರ್ಕೊಡ್ತೀನಿ. ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದ್ರ ಒಂದು ಆಕ್ಸೆಂಟ್ ಅಂತ ಇರುತ್ತೆ.
2: ಕರೆಕ್ಟ್,
3: ಅದಕ್ಕೆ ಆಡದಂಗೆ ಮಾತಾಡೋದು ಇದ್ರೆ ಕನ್ನಡದ ಮಾತ್ರ. ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದು ಕಲಿಕಂದೇಳಿ ಏನಿಲ್ಲ. ಈಗ ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಪದ್ಯ ಇಲ್ಲದ
2: ಒಳ್ಳೆ
3: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊ ಈ ಕಣಿ ವ್ಯಾಕರಣ ದೊಡ್ಡ ಸಂಗತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
2: ಬಂತ,
3: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ಹ್ರಸ್ವವೇ ಆಗ್ಬೇಕು. ಕಾಂತ ವರ ಆಗ ಕಾಂತ ಕಾಂತಾವರ ಆಗ್ಬೇಕು, ಕಾಂತಾವಾರ ಮಾಡುಕ್ ಆತಿಲ್ಲ. ಇದು ದೀರ್ಘ ಆದ್ರೆ
2: ಅದು ಹ್ರಸ್ವ,
3: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ. ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರೋ ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
2: ಅದ್ರಲ್ಲೇ ನಾನು ನಿಮ್ಗೆ ಕೇಮ್ಕಿದ್ದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ.
3: ಮಾತಿಗೂ ಯೋಧೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು, ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
2: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
3: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
2: ಹೇಳಿ.
3: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ ನಾವು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
2: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
3: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮಾರ್ರ, ಹೆಕ್ಕತಿಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ, ಉಂಬದು ಗಿಂಬದ ಕೇಳ್ಬೇಡಿ, ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ, ಉಂಬದು ಗಿಂಬದೆ ಅಂತದ್ ಆ ಗಿಂಬದ ಅನ್ನೋದಕ್ಕೆಲ್ಲ ಸಮಾ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತದ್ದು ಕುಂದಾಪುರ ಕನ್ನಡದ ಸೊಬಗದು.
2: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ಅದು ನಮ್ಮ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
3: ಯಾವ ಜೋಡು ಪದ? ಎರಡೆರಡು ಪದಗಳು ಬರುವುದ. ಈಗ ಹಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ.
2: ಆಯ್ತು, ನಮ್ಮ ಕುಂದಾಪುರ ಕನ್ನಡದಲ್ಲ
3: ಕುಂದಾಪುರ ಕನ್ನಡದಂಗೆ ಜೋಡು ಪದ ಅಂದ್ರೆ ಅದು ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದ ಅಂತೇಳಿ ಏನ್ ಅಂತದ
2: ಆತರದ
3: ಏನಿಲ್ಲ.
2: ಗ್ರಾಂತಿಕ ಕನ್ನಡದ ನಾವು ಹಣ್ಣಂಪಲ
3: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾಮ್ ಬೇರೆ ಅದನ್ನೇ ಬಳಸ್ತೆ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೇ ಒಳ್ಳೆ ನಿಮ್ಗೆ ಆಗಲ್ಲ ಏನಿಲ್ಲತ್ತೆ. ದಿನ ನೀವು ಉಟ್ಕೊಂಡ್ರೆ ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತದ್ದು
2: ಕರೆಕ್ಟ್.
3: ಈಗ ನೀವು ಮದಿಗೂ ಹರ್ಕೊಳ್ಳಿ ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದೇಳಿ ನೀವು ಮದಿ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯವಡು ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ವಾಪದ ಸಣದ್ ಮಾಡ್ಕೋದು ಅನಿವಾರ್ಯ. ಈಗ ನಾನು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಾಂಗ್ ಕರಿತೆ ಕಂಡು ಪೂರೈಸುತ್ತ ಕಡಿಗೆ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು ಕಡಿ ಬಾಲ ಹತ್ತು ಕಡಿ ಹೋಯ ಆಯಾಪದ ಯಾಕಂದ್ರೆ ಅದೇ ಸಣ್ಣದಾಯ ಯಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡುತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಯಾಕಾಂಕ್ಷೆ ಅದೆಲ್ಲ ಭಾಷೆಯಲ್ಲಿ.
2: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
3: ಯಾವ್ದು
2: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
3: ಸರ್ ಇದ್ ಮೊದಲು ಶಣದಿತ್ತು, ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ. ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
2: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದೆ ಹೆಂಗಂದ್ರೆ ಹಾಯ್
3: ಅಲ್ಲ ನಮ್ಮಲ್ಲಿ ಹೇಳ್ತೀನಿ ಕೇಳಿ. ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಆಗ್ತಂದೇಳಿ ನಮ್ಮಲ್ಲೊಂದು ನಂಬಿಕೆ.
2: ಹೌದು,
3: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡು ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂದೇಳಿ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂದು
2: ಹೌದು,
3: ಏಳು ಹೆಚ್ಚಂದು
2: ಹೌದು,
3: ಏಳು ಹೆಚ್ಚು, ಏಳು ಹೆಚ್ಚು ಒಂಬತ್ತು, ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ ಅಂತಿದ್ರು, ನನ್ನಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ. ಗಂಡನ ಹೆಸರಾರು ತಪ್ಪೇ ಹೇಳಕ್ ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೇ ಇಲ್ಲ, ನಮ್ಮ ಬಾವಣ್ಣ ಹೆಸರು ಹೇಳುಕೇ ಇಲ್ಲ, ಮುಟ್ಟುಕೂ ಇಲ್ಲ. ಬಾವಣ್ಣನ ಎಂಗಲನ್ನ ತಮ್ಮನ ಹೆಂಡತಿ ತೆಗೋಕಿಲ್ಲ.
2: ಯಾಕೆ?
3: ಅದು ಅದು ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ. ಗಂಡನ ಅಣ್ಣ
2: ಎಂಜಲ್ ಕೂಡ ತೆಗೋಕಿಲ್ಲ,
3: ಎಂಜಲ್ ಕೂಡ ತೆಗೋಕಿಲ್ಲ. ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರೆ, ಅದೇ ಬಟ್ಲ ತೆಗೀನಿ
2: ಹಿರಿಯಪ್ಪ,
3: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂದೇಳಿ ಅಂದ್ರೆ ತೆಗೆದು ಅದಕ್ಕೆ ಎಂಜಲ್ ತೆಗೆದು. ಮತ್ತೆ ಕುಂದಾಪುರ ಕನ್ನಡದ ಅದೆಲ್ಲ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದ್ರು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋಕೋದಿಸ್ತಾರೆ ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
2: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕ್ರಮ್ರ, ಅವ್ರ ಹೋಟ್ಲಿಗೆ ಹಾರಮ್ರ, ಅಲ್ಲಿ ಶಂಕರ್ಪಳ್ಳಿ ಎಲ್ಲ ಅವ್ರು ಮಾಡ್ತಾರಂತ ಹೋಟ್ಲ್ ಎಲ್ಲ. ಶಂಕರ್ಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕಾಗಲ್ಲ, ನಂಗೆ ಅವ್ರ ಪೊಳಿ ಕೊಡಿ ಅವ್ರ ಪೊಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರು ಪೊಳಿ ಮರ ಅಂದ್ರೆ ಅವ್ರ ಪೊಳಿ ಅವ್ರ ಪೊಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ, ನನ್ನ ಅಜ್ಜಲ್ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮಾಯ್ದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳೆಚ್ಚು
3: ಏಳೆಚ್ಚು. ಮತ್ತೆ ಈ ಮೂರು ಗಂಡು ಹುಟ್ಟಿ ಮತ್ತೊಂದು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತ ಹೇಳಿ ಅಲ್ಲ
2: ಸರ್. ನಾನು ಮೂರು ಗಂಡಾದ್ಮೇಲೆ
3: ಒಂದೇ ಹೇಳಬೇಕು, ಅದಕ್ಕೆ ಅಕ್ಕು ಅಂತೇಳಿ ಹೆಸರು, ಅಕ್ಕು ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರು ಇಟ್ಟು. ಅದೇ ಅಂತ ಇಲ್ಲ, ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ ಕಳಿಸಿ ನಂಬಿಕೆ ಅಷ್ಟೇ. ಅವಳಿಗೆ ಒಂದು ಅಕ್ಕಮ್ಮ ಅಂತ ಹೇಳಿ ಇಡುದು, ಅಂದ್ರೆ ಅದು ಅಕ್ಕು ಅಂತ ಹೇಳಿ ಕರೋದು. ಯಾಕಂದ್ರೆ ನಾಲ್ಕನೇ ಮಗು ಹಾರ್ಕೊಳ್ಳೆ ಅಕ್ಕು ಅಂತ ಕರೋದು, ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು.
2: ಸಾಕು ಹೌದು ಹೌದು,
3: ಇನ್ನು ಹುಟ್ಟುತ್ತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಹೇಳಿ ಸಾಕು ಅಂತ ಹೇಳಿ. ಹಿಂಗಿದೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದು ಇದೆ.
2: ಈಗ ಗಂಡನ ಕಾಲ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡದಲ್ಲಿ.
3: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂತ ಎಂತದ್ದು ಆಯ್ಕೆ?
2: ಹೆಂಡತಿ ಗಂಡನ
3: ಹೆಂಡತಿನ ಹೇಳ್ತಿ ಹಾಯ್ ಎಂಬುದ ನೀವು ಮಾತಾಡೋ ಕೊಟ್ರೆ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡಿ
2: ಒಂಚೂರು ಹೇಳಿ.
3: ಹಾಯ್ ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹಾ ಬೇರೆ
2: ಅಹಂಕಾರ
3: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
2: ರಿಕ್ವೆಸ್ಟ್
3: ಆ ಹಾಯ್ ಬೇರೆ. ಇನ್ನೊಂದು ಇನ್ನೊಂದು ಹಾ ಅಪ್ಪಿದ್ದ ಗಡೆ ಅಂದ್ ಕರೆದ ಕೇಮ್ ಆ ಹಾ ಬೇರೆ
2: ಕರೆಕ್ಟ್
3: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ. ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ, ಅವಳು ಮೊದಲೇ ಇನ್ನು ಇನ್ನು ಹಾಯ್ ನಿಮ್ಗೆ ಸುಖ ನಿಮ್ ಕಲ್ಕಣಿ ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತೀರ ನೀವು ಇಷ್ಟೊತ್ತಿಗೆ ಒಪ್ಪದ ಅಂದ್ರೆ ಆ ರಸ್ವ ಬಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲ ಸರಿ ಹಾಯ್ ಕಣ್ಕಕ್ಕನ್ ಮಗಳು ಜಾಲ್ಜನ್ ಮಗಳು ಸುಮಿತ್ರ ವಾದಳು ಬರ್ಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ದ ಹಾಯ್ ಹೊಲ್ತಾಡೋರು ಮಳಿಗೆ ನೈಟಿ 1 ತಕೊಂಡ್ರು 3 ಎತ್ತಿ ಕೊಡ್ತಾರ ಮಾರ್ರೆ ನಾವು ತಕೊಬಪ್ಪಿ ಅಂದ್ರೆ 3ನೇ ಹಾಯ್ ಇವನ್ ಕಿಶಿ ಬಿತ್ತು ಅಂತ ಹೇಳಿ ಎರಡನೇ ಹಾಯಲ್ಲ ನೆರ್ಮನೆಯರ್ ಸುದ್ದಿ ಹೇಳ್ತಾಳೆ 3ನೇ ಹಾಯಲ್ಲಿ ಬೈತಾಳೆ ಲೆಕ್ಕ ಈ ಹಾಯಲ್ಲೇ ದೀರ್ಘ ರಸ್ವ ಮತ್ತು ದೀರ್ಘ ಮಾಡಿಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದು ಈಗ ನೀವು ಗಂಡನ ಹೆಸರಿನ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕ್ಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
2: ನೀವು
3: ನಾವು ಹೇಳೋದೆಲ್ಲ ಹೇಳುತ್ತೆ ಇಲ್ವಾ ಅಂತ ನಮ್ಮ ಕಾಲ
2: ಗಂಡ ನನ್ನ ಹೆಸರು ಹೇಳುದಿಲ್ಲ
3: ನಿಮ್ ಗಂಡ ಅದ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗಲ್ಲ ಈಗಿನ ಹುಡುಗಾಟಿಕೆ ಕಾಲದಾಗೆ
2: ಅಲ್ಲ ನನ್ ಗಂಡ ಈಗ್ಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
3: ಓ ಹಂಗಾರು ಸಂಪ್ರದಾಯ ಇತ್ತಂಗ
2: ನನ್ನ ಹೆಸರು ಹೇಳುದೇ ಇಲ್ಲ
3: ನೀವ್ ಏನ್ ಹೇಳಕ ಈಗ ನಿಮ್ಮನ್ನ ಈಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ ಅನ್ಕ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳಕ್ ಆಗ್ತಿಲ್ಲ ಮತ್ತೆ ಇಲ್ದಿದ್ರೆ ಅವರೇ ದಪ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ ಒಂದ್ಸೂರು ಕಾಂಬ ಎಂತದ ಒಂದ್ 4 ಬಡಿಗೆ ಎದ್ದಿ ಕೊಡ್ತಾರ ಬರ್ಲಿ ತಕಂಬ ಅಂತ ಹೇಳಿ ಆ ಹೋಜ ಒಂಬತ್ತಿಗೆ ಅಂದ್ರೆ ಗೌರವಪೂರ್ವಕದಲ್ಲಿ ಗಂಡಿಂಗ್ ಬೆಲಿ ಕೊಡುವಂತ ಕ್ರಮ
2: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್
3: ನಮ್ಮನೇ ಹಾಯ್ ಎಂದೇ ಕರೋದು ಅವಳು ಹೆಸರು ಹೇಳುದಿಲ್ಲ
2: ಅದು
3: ಹಾಯ್ ಇದ್ದದ ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ ನಮ್ ಕಾಲ ಹಾಯ್ ಇದ್ದದ
2: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದೇ ಎಷ್ಟೆಷ್ಟು ಅರ್ಥ ಕೊಡುತ್ತೆ
3: ಚಂದ ಐತೆ ಈ ಕಣಿಗೆ ಈಗ ಕಣಿಗೆ ಈಗ ನಮ್ ಗೋಸರ ಅಂತೀವಿ ಆ ಗೋಸರಂ ಶಬ್ದಕ್ಕೆ ಇಷ್ಟು ಅರ್ಥವ್ಯಾಪ್ತಿ ಇತ್ತು ಕಣಿ
2: ಎಷ್ಟು
3: ಈಗ ಗೋಸರ ಅಂದ್ರೆ ಕೆಸರಲ್ಲ ನೀರು ರಾಡಿ ಅಲ್ಲ ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ ದನದ ಗೋಮಯ ಹೋಯಿ ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ
2: ಕರೆಕ್ಟ್
3: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತರ ಎಷ್ಟೊಂದು ಕಲ್ಪನೆ ಇತ್ತು ಕಣಿ ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂತ ಒಂದು ಜಾಗ ಅಂತ ಅರ್ಥ ಅದು ಕೆಸರಿ ಎಲ್ಲೂ ಆತ ಈಗ ನೀವು ರೋಡ್ ನೀರು ನಿಂತರೂ ಕೆಸರು ಆತ ಗೋಸರ ಆತಿಲ್ಲ ಅದು ಈ ಕಣಿ ಹೊಟ್ಟೆ ತಿಪ್ಪುದು ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನೀಗ ನಮ್ಮನ್ನ ಕಂಡುಕೊಂಡು ಸ್ವಲ್ಪ ಹೊಟ್ಟೆ ತಿಪ್ಪತ್ ಮಾರ್ರೆ ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ ಗಜಮೈಕ ಬಾ ಗಜಮೈ ನಮ್ಮ ನಿಮ್ದಲ್ಲಿ ಒಂದು ಮೈಕಾರೆ ಮೂರು ಮೈಕ್ ಇತ್ತು ಗಜಮೈಕ ಹರ್ಮೈಕ ಕಣ್ಮೈಕ ಮೂರು ಮೈಕ್ ಇತ್ತು ನಮ್ಗೆ ಒಂದು ಮೈಕ್ ನಿಮ್ದಲ್ಲಿ ಒಂದೊಂದಾರೆ ನಮ್ದು ಗಜಮೈಕು ಇತ್ತು ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡುವಳು ಅಂದ್ರೆ ಗಜಮೈಕ ಅಂದ್ರೆ ಮೈಕ ಮಾಡೋರಿತ್ತೆ ಎಲ್ಲ ಸಾಮಾನ್ಯ ಚೂರು ಪರ್ವ ತಪ್ಪು ಮಾಡಿ ಮೈಕ ಮಾಡ್ತಾಳ ಅಂದೇಳಿ ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೆ ಸ್ವಲ್ಪ ಜಾಸ್ತಿ ಮಾಡ್ತಾಳ ಅಂದೇಳಿ ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹರ್ಸ್ಕೊ ಹೋಗ್ತಾಳ ಕೆಲವು ಸರಿ ಹಾಗೆ ನಾವು ಕಣ್ಮೈಕ ಮಾಡ್ತದೆ ಹಾಗೆ ಮೂರು ಮೈಕ ಅಂತೇಳಿ
2: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು ಈ ಮೂರು ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ ಗಜಮೈಕ ಮಾಡ್ತಾಳ ಕಣ್ಮೈಕ ಮಾಡ್ತಾಳ ಹರ್ಮೈಕ ಮಾಡ್ತಾಳ ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ ಅಂತ
3: ಮಾಡುದು ಅವರೇ
2: ಐ ಆಬ್ಜೆಕ್ಟ್ ಯುವರ್ ಆನರ್
3: ಅಲ್ಲ ಒಂದು ಯಾಕೋಯ್ತ ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು ಅದು ಅಂದ್ರೆ ಹೆಣ್ಮಕ್ಳು ಅಂದ್ರೆ ಖಂಡಿತ ಗಂಡು ಮಕ್ಕಳಿಗೆ ಕೊಂಗಟ ಅವ್ರು ಹುಟ್ಟುಕೊಳ್ಳೋದವ ಮಡಿಸಿ ಹತ್ತು ಬಿಡಿ ಮದಿ ಮಾಡ್ಕೋದ ಅವಳಿಗೆ ಗಜಮೇಕ ಮಾಡ್ಬೇಡ ಹೆಣ ಗಜಮೇಕ ಮಾಡ್ಬೇಡ ಗಂಡು ಮಾಡುವುದಿಲ್ಲ ಗಂಡು ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗೆ ಮಾಡೋ ಅಗತ್ಯ ಇಲ್ಲ ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ ಇದೇ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ ಇವಳಾದ್ರೆ ಸ್ವಲ್ಪ ಕಣ್ಮೈಕೋ ಗಜ್ಮೈಕೋ ಮಾಡ್ಕತ್ತ ಅಪ್ಪ ಇವಲ್ಲೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜ್ಮೈಕ ಮಾಡ್ತಾಳಲ್ಲ ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ ಮೂರನ್ನ ಮೈಕ್ ಆಗ್ಲಿಕ್ಕೆ ಕಾರಣ ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್ ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹತ್ತೆ ಅಂತ ನಾವು ಅತ್ತೆ ಹೋಯ್ದಾರೆ ಅಂತ ಅಮ್ಮನ ಕತ್ಕೊಂಡು ಅಪ್ಪನ ಹತ್ಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದು ಮುಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋತೆ ಅಂತ ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ ನಿಮ್ಗ ಕೆಲವು ಸರಿ ಹೆಣ್ಮಕ್ಳಿಗ ನಿಮ್ಗಂದೇಳಿ ಎಲ್ಲ ನಾ
2: ಹೇಳಿ ಗೊತ್ತಾಯ್ತು
3: ಸಮುದಾಯಕ್ಕೆ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ
2: ಗಂಡ್ ಮಕ್ಳಿಗೆ ಹಂಗಾರೆ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋ
3: ಕೊರಜಿ ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನೇ
2: ಕಣ್ ಕೊರಜಿ
3: ಹಸಿ ಕೊರಜಿ ಅವನೇ
2: ಹಸಿ ಕೊರಜಿ
3: ಹಸಿ ಕೊರಜಿ ಅಂದ್ರೆ ಅವ್ನು ಕೊರಜಿ ಅವ ನಮಗ್ ಒಂದ್ ಹೆಜ್ಜೆ ನಮಗೆ ಕೇಳಿ ಅದನ್ನ ಹೆಣ್ಣಿ ನಾವು ಕೊರಜಿ ಅಂತಿಲ್ಲ ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂತ ಹೇಳಿ ಬೈಯುದಿಲ್ಲ ಕೊರಜಿ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಬೈಯುವ ಕ್ರಮ ನೀ ಇನ್ನು ಕೇತವ ಇನ್ನು ಆಳು ಕೇಳುದು, ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
2: ಅದೇ ಅದೇ ಈಗ ಒಂದು ಕೊರಜೆ ಆಯ್ತು, ಮತ್ತೆ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವಂತ
3: ಮಕ್ಕಳಿಗೆ ಬೈದೆ.
2: ಬೈಯುದು
3: ಇನ್ನೆಲ್ಲ ಈ ಪೋಂಕ್ ಅಂದ್ರೆ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ ಬೇರೆ.
2: ಅದು ಹೆಂಗೆ
3: ಈ ಪೋಂಕ್ ಅಂತ ಹೇಳಿದ್ರೆ, ಪೋಂಕ್ ಅಂದ್ರೆ ಬೈಗುಳು ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
2: ಓಕೆ,
3: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು,
2: ಅಂಡಿ ಪಿರ್ಕಿ
3: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದ್ ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾಡ್ರೆ ನೀ ಹ್ಯಾಂಗ ಬಂದಿರ್ಕಂದ್ರೆ ಲೆಕ್ಕ ಹಾಕೋ ನಾನು ಅನತಿ ಮಾಡುದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ, ಅದಕ್ಕೆ
2: ಎಂಟು
3: ಕಡ್ಡಿ ಸೇರುವ ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲರ್ ಇಡೀ ಕೊಡಿಯ ಗಳುಬಳಿ ಕಳಿಸಿ ಹೊತ್ತು,
2: ಕರೆಕ್ಟ್,
3: ಇಡೀ ಕೊಡಿಯ ಗಳುಬಳಿ ಕೊಳನೆ ಆ ಪಿರ್ಕಿ ತೆಗೆದ ಕೊಡಿ ಅಂತ ಕಾಣಿ ನೀವು. ಅಂಡಿ ಅಂತ ಹೇಳಿದ್ರೆ ಈ ಮೇಲ್ ಚೂಪಿಲ್ಲಿದ ಕೊಡಿ ಒಂದು ಅಂಡಿ ಸಿಕ್ಸುದಿರ್ತೀವಿ, ಅಂಡಿ ಅಂಡಿ ಇಲ್ಲಿದ ಕೊಡಿ ನೀವು ಕಾಣಿ ಆಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
2: ಈ ಎಕ್ಸ್ಪ್ಲನೇಷನ್ ಒಳ್ಳೆ,
3: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾಡ್ರದ್ದು ಪಿರ್ಕಿ ಟೈಟ್ ಇತ್ತು, ಅದಕ್ಕೆ ಪಿರ್ಕಿ ಸಡ್ಲಾರ ಕೂಡ ಪಿರ್ಕಿ ಅಂತ ಹೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
2: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ,
3: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ ಕಂದಡಿ ಅಂತ ಬೈದಿರುತ್ತ, ಅದೊಡ್ಡ ಕಂದಡಿ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು,
2: ಹಂಗಂದ್ರೆ
3: ತಳಮುಯಿಡು ಅಂತ ಹೇಳ್ರಿ. ಈ ಮುಯಿಡು ಮೀನ್ ಅಂತಿತ್ತಲ್ಲ,
2: ಮುಯಿಡ
3: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು. ಮುಯಿಡ್ ಅಂತ ಹೇಳಿದ್ರೆ ಮೀನ್ ಹಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ, ಅದಕ್ಕೆ ನೀರು ನೀರು ಇಲ್ದಿರು ಬದುಕತ್, ನೀರಿದ್ರಂತೂ ಲಾಯ್ಕ್ ಪಡಿ ಬದುಕತ್ತ. ಮುಯಿಡ್ ಮೇಲೆ ಬದುಕತ್ತವು,
2: ಕಪ್ಪು ಕಪ್ಪಿದೆ ಬಣ್ಣ,
3: ಕಪ್ಪು ಮೀಸಿ ಇರೋದು ಮೀನ್ ಕನ ಮೀನ್ ಅಂತ ಹೇಳಿ ಅಲ್ಲ, ಬಾಳಿ ಬಾಳ ಸುಖಿ ಮೀನ್,
2: ಸುಖಿ
3: ಸುಖಿ ಅಂದ್ರೆ ಬಹಳ ಬೆತ್ತಗಿನ ಮೀನ್ ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದ. ಈ ಮುಯಿಡ ಹಂಗಲ್ಲ, ಈ ಮುಯಿಡ ತಳು ಮುಯಿಡ ಇದ್ರು ಕೂಡ ಕೆಸರು ಮಾಡುದು, ಈ ಇದಕ್ಕೆ ಬಾಮಿಗೆ ಮುಯಿಡ್ ಹಾಕೋದಿಲ್ಲ ಯಾರು. ಮುಯಿಡ ನೀವು ಅಲ್ಲ ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮಿ ನೀರು ರಾಡಿ ಮಾಡುದು ಮುಯಿಡ. ಈ ಮನೆ ಕೆಲವರು ತಳು ಮುಯಿಡ ಇರ್ತಾರ, ಆ ಮುಯಿಡ ಮೇಲ್ ಬತ್ತಿದೆ ಒಳ್ಳೆ ಒಡೀ ಐಕಂಡು ಈ ಕೆಲಸ ಮಾಡುದು, ನೀರನ್ನ ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡ ಅಂದ್ರೆ ತಳು ಮುಯಿಡ ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ್ದು ಹತ್ತೋಬ್ದು ಇತ್ತೋಬ್ದು ಒಂದ್ಗಳಿಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ, ಬಾಳಿ ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ, ಐರ್ ಮೀನ ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲ್ಲ ಅದೊಂದು ಬಂತ ನೀರ್ ಪೂರ ಸಸುತ್ತಿಲ್ಲೇ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ, ಈಗ ಐರ್ ಬಿಡ್ತಾರೆ. ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರಿ ಅಂತ ತೊಂದರೆ ಆತಿಲ್ಲ. ಈ ಮುಯಿಡ ಬಂದ್ರು ಹೋಯ್ತು,
2: ತಳಮುಯಿಡ
3: ತಳಮುಯಿಡ ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೇ ಗೊತ್ತು ಮೇಲ್ ಕೈಟದೇ ಗೊತ್ತಂತ, ಹ್ಯಾಂಗ ಕತ್ತರಿಸ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ್ದು ಓ ಇದೆ ಹ್ಯಾಂಗ ಕೈಟಿ ಹೋಯ್ತು ಅಂದೇಳಿ ಅವ ಬುಡದರ್ಚಿ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ
2: ಹಂಜುಮೇರ ಅಂದ್ರೆ
3: ಹಂಜುಮೇರ ಅಂದ್ರೆ ಮೋಸ ಮಾಡುದು ಅವನು, ದೊಡ್ಡ ಹಂಜುಮೇರ ಮಾರ್ನೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
2: ಇದು ಪೋರ್ಚುಗೀಸ್ ಬಂದ ಪದ,
3: ಹಂಜಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
2: ಹೆಂಗಿಂದಲ್ಲ
3: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
2: ನಂಗೆ ಹರ್ಕತ್ ಇಲ್ಲ,
3: ಹರ್ಕತ್ ಇಲ್ಲ ಅಂದ್ರೆ ಅದು ಹರ್ಕತ್ ಕನ್ನಡದ ಏನು ಶಬ್ದ ಅಲ್ಲ, ಪೋರ್ಚು ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣ್ಣೀಗ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್, ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮದುವೆ ದಿನಕ್ಕೆ ಲಾಂಗ್ ಕುಂದಾಪುರದ ಹತ್ರ ಕೇಳಿದ್ರೆ ಲಾನ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡು ಹೆಚ್ಚು ಕಡಿಮೆ
2: ಲೋನ್
3: ಚೈನ್ಗಳೇ. ಹಾಗೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರೆ ಕುಂದಾಪುರದಂಗೆ,
2: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
3: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ, ನಿಮ್ಮ ಮನೆಗೆ ನಾ ಬೈದಾರ ನಿಮ್ಗೆ ಕಾಣಿ ಒಂದು ಕೋಳಿ ಕೋಳಿ ಸಾಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ, ಈ ನಮ್ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿಯಲ್ಲಿ ಬಾಚೋದು ಯಾರು ಹೆಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕ ಚೆಲ್ಲ ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳ ಕೈ ಕಾಲು ಉಳಿಚೋದು. ಅಯ್ಯೋ ದೇವ್ರೆ, ಆ ಕೋಳಿ ದೇಶದಿಂದ ಇರ್ಕೋದಿಲ್ಲ. ಒಂದು ರಾಶಿ ಒಂದೊಂದು ಹೇಡಿ ಮರಿಯಕ್ಕೊಂದು ಮರ ಕಿಚ್ಚಿಡಿದ್ರೆ ಅಕ್ಕ ಯಾಕ ಅಲ್ಲಿ ಹಿಲಿಗಿಟ್ಟರೆ ಮರಿ ಓಡಿಸೋದು ಹೇಳ ಲೆಕ್ಕಾಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕ ಒಂದು ಏಟಿ ಇಂಚಿ ಚಾವಡಿದ್ರು ಕೊಡ್ತೀನಿ ಮರಿ ಅಂದರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕ ಒಂದು ಸ್ವಲ್ಪ ಚಾ ಕುಡಿದ್ರು ಒಂದು ಸ್ವಲ್ಪ ಕೊಟ್ಟರೆ ಚಾ ಒಂದು ಉಳಿಲ್ಲ ಮರ್ರೆ ಅಂದರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟು ವಾಚಾಮಗೋಚರ ಬೈತ್ರಲ್ಲ ಅದನ್ನ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನು ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಂಬುದಿಲ್ಲ, ತಾಂಗುದೇ ಇಲ್ಲ ಬೈಗಳನ್ನೇ ಹಿಟ್ಟಿ ಹಿಟ್ಟೇ ಬೈದದೆ.
2: ಮತ್ತೆ ನೀವು ಕೆಲವೊಂದು ಪದಗಳೀಗ ನಾವು ಅದು ಅದನ್ನು ಹೇಳಿರೋದು ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಆದ್ರೆ ಅರ್ಥ ಹುಡ್ಕೊಂಡು ಹೋರೆ ಆ ತರ ಅರ್ಥ ಅಲ್ಲ. ಅದ್ರ
3: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನ
2: ಹೇಳಿ
3: ಹೊಗಳಿ ಬೈಕ ನೀವು ದೊಡ್ಡ ಗಾಂಧಿ ದೊಡ್ಡ ಹರಿಶ್ಚಂದ್ರ ನೀವು ದೊಡ್ಡ ಶ್ರೀರಾಮಚಂದ್ರ ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
2: ಇಲ್ಲ ಹೊಗಳ
3: ಅಲ್ಲ ನಿಮ್ಮನ್ನು ನಿಮ್ ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂದ್ ಹೇಳ್ಕೊಂಡು ನಿಮ್ಮನ್ನಲ್ಲಿ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನ ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ ಗೊತ್ತಿದೆ. ಬೈದೀಗ ನಿಮ್ಮ ಬೈದ್ರ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲೇನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ಅಂದ್ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡುದು ಅದು
2: ಪ್ರೀತಿ
3: ಪ್ರೀತಿ ಅದು ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳ ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
2: ಎಲ್ಲ ಹತ್ತಲ್ಲ
3: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
2: ಎಷ್ಟು ಲೈಕ್ ಇತ್ತು ಸರ್ ನಿಜವಾಗ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸೋದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲರೂ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿಯಾ?
3: ಪೇಪರಲ್ಲಿ ಬರೋದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನು ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವು ಅಲ್ಲೇ ಕೈ
2: ಮಾಡ್ಕೊಂಡ್ಬಿಟ್ಟು
3: ಅಲ್ಲ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
2: ಹೌದು
3: ಇವ್ರ ಕೆಮ್ಮಿ ಮೇಲೆ ಬಿದ್ದರು ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕೊಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕೊಡುದು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮ್ಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾ ಹೋರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ್ತದೆ
2: ಕೆಮ್ಮಿ ಮೇಲೆ ಬಿದ್ದದ್ದು ನೆನಪು
3: ಅದಕ್ಕೊಂದು ನೆನಪಾಗ್ತು. ಮತ್ತೆ ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀ ಕಾಣಿ ಎಂತೆಂತಾರೆ ಕಾಣಿ, ನೀವು ಮಾರ್ಕೆಟಿಗೆ ಹೋಗ್ಕೊಂಡು ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು. ನೀವು ಈ ಕುಂದಾಪುರ ಬಂಡಕಾರ ಬಿ ಎಮ್ ಜೆಟ್ ಕಾಲೇಜ್ ಹೋದ್ರೆ ಅದೆಲ್ಲ ಕಲ್ಲು ಕಾತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಕೊಂಡು ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವುದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನಗಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ದು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಣಿ ಸಂತೆಂಗೆ ಭಾಷೆ ಇತ್ತು ನಮ್ಮದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
2: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದೆ ಭಾಷೆ ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್ ಅದು ಹತ್ತ ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
3: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರ ನಮ್ಮನೆ ಯಾರು ಕಾಂತರು ಅಂತ ಹೇಳೋದು ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೆಚ್ಚು ಮಾತಾಡುತ್ತೆ ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದಿ ಇತ್ತು. ಈ ಈ ಹಳ್ಳಿಯರೆಲ್ಲ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟ್ರಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿಗೆ ಏಕ ಮನೆಗೆ ಹೊತ್ತು ನಾವು.
2: ಕರೆಕ್ಟ್.
3: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರಂ ಸ್ವಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ ಅದು ಅಲ್ಲೇ ಸೊರೆದ್ರೂ ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಇದು ಪ್ರೀತಿ ಮಾಡೋಕೆ ಅಂತ ಇಲ್ಲ. ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲಿ, ಆ ಮಕ್ಕಳು ಒತ್ತಿ ಅದು ಸಿಂಬಳ ತೆಗೆದು ಕಡೆ ಅದೇ ಸಿಂಬಳ ಅವ್ರ ಕೈ ತೊಳ್ಕೊಂಡೆ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡೆ ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರಂಗೆ ಗೊಬ್ಬರದ ಅದು ವಾಸ್ತಿ ಬರ್ತದೆ. ಅದು ಅದೇ ಕೈಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
2: ಹೌದು
3: ಬಾಳೆಹಣ್ಣು ಕೊಟ್ಟರು ತಿಂತಾರೆ. ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತ ಇಲ್ಲ. ಮತ್ತೆ ಅವ್ರಿಗೆ ಎಂಥದ್ದು
2: ಅವ್ರ ಆರೋಗ್ಯವಾಗೇ ಇರ್ತಾರೆ,
3: ಆರೋಗ್ಯವಾಗಿ ಇರ್ತಾರೆ.
2: ಹ್ಮ್, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
3: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಕೊಂಡ ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಕೊಂಡು ನಾವು ಅದು ಬಿ ಎಮ್ ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತೆ ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತೆ ನಾವು
2: ಕುಡಿಯುತ್ತೆ. ಕರೆಕ್ಟ್.
3: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನು ಭಾಷೆನ ಕಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡಿಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು. ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದು ಒಂದು ಮಾಧ್ಯಮ ಹೊರತು ಅದು ಅದೇ ಗೋಲಲ್ಲ. ಹಾಪ್ಕೊಂಡ ದಾರಿ ಅಷ್ಟೇ
2: ಅಷ್ಟೇ.
3: ಈಗ ತಪ್ಪು ತಿಳ್ಕೊಂಡಿದ್ದು ಏನು ಕೇಳಿ, ಅದೇ ಗೋಲ್ ಅಂದ್ರೆ ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ. ಒಂದು ಕನ್ನಡದಂಗೂ ಹೋಯ್ಲಕ್ಕೆ ನೀವು ಇಂಗ್ಲೀಷಂಗೂ ಹೋಯಲಿ ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದ್ರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆಯ ಅಭಿಮಾನ ಬರ್ತದೆ.
2: ನಿಜ,
3: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗಿದೇ ಹೋಯ್ತು.
2: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ರಿ ಸರ್, ಅದಕ್ಕೆ ನೀವು ಭಾಷಾ ಪ್ರಾಧ್ಯಾಪಕ.
3: ಭಾಷೆ
2: ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
3: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸುತ್ತಿಗೆ ಹೋದ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ. ನಾನು ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲಾಯ್ಕು ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೆ ಲಾಯ್ಕ್ ಮಾತಾಡ್ತಿದ್ದೆ
2: ಅಲ್ದಾ.
3: ಈಗ ಹೊಟ್ಟೆ ಹಪ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯೇ ಹೊತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಪೂರ ಬಪ್ಪು ಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮ ಊರಂಗಿದ್ದ ನೀವು ಈ ಊರಂಗಿದ್ದ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವೆಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿ ಇದ್ರ ಕೂಡಲೇ ಮಾತಾಡ್ತೀಯ.
2: ಹೌದು ಹೌದು ಹೌದು.
3: ಅದೇ ಈ ಭಾಷೆ ಕಣಿ ಇದನ್ನ ರುಚಿ ಐಕರೆ ನೀವು, ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ, ಇಲ್ಲಾದ್ರೂ ನೀವು ದುಬೈ ಗಂಡ ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನಾಗ ಇದೆ ನೀವೆಲ್ಲ ಹೋಗಿ ಕಣಿ, ಅಲ್ಲೊಬ್ಬ ಹಾಯ್ ಅಂತ ಹೇಳ್ರಿ ಸರ್, ಎಷ್ಟು ಖುಷಿ ಆಯ್ತು.
2: ತುಂಬಾ ಖುಷಿ
3: ಆಯ್ತಂದ್ರೆ ಭಾಷೆ ಖುಷಿಯಾಗೋದೇ ನಾವು ಪರದೇಶಕ್ಕೆ
2: ಹೋದಾಗ.
3: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳ್ರೆ ಬೆಂಗಳೂರಂಗೆ ಅವ ಯಾವನೇ ಇಲ್ಲಿ ಈಗ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲದೆ ರೋಡಿಲ್ಲ, ನಮ್ಮ ಪೈಕೇರಿ ಅಲ್ಲದೆ ರೋಡಿಲ್ಲ, ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಕೊಂಡು. ಗಜನಿ ಮೊಹಮ್ಮದ್ ಬಂದನೆ ಅಂತ ಮಾಡ್ದ, ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 16 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆ ಪಾಠ ಮಾಡಿದ, ನಮ್ಗೆ ಸರಿ ಗೊತ್ತೂ ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
2: ಹೌದು,
3: ಮೂರ್ತಿ ನೋಡಿದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳಾಗ್ತಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿ ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ, ಇಲ್ಲಿ ಸಂಸ್ಕೃತಿನ ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು. ನಿಮ್ಮ ಈಗ ಒಂದೊಂದು ಮದಿ ಒಂದೊಂದು ಥರ.
2: ಹೌದು ಸರ್,
3: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಅದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡೋ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
2: ನಮ್ದು ಹೋಪ ಅಂದ್ರೆ ಹೋಪ
3: ಅಂತ ಇದ್ದೇ ಇತ್ತದ. ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದೆ
2: ಅಲ್ದಾ? ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡದ ಅಲ್ದಾ.
3: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದನ್ನು ನಾವು ಮಾಡೋದು ಭಾಷೆನೆಲ್ಲ ಕಿಂಬಿಲ್ ಬೀಳುತ್ತೆ, ಏನು ದೊಡ್ಡ ಲಾಭ ಇದ್ದೀರು. ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು ಅವಳು. ಈಗ ಒಂದು ಈ ಟಿಟ್ಟಿ ಟ್ಯಾಂಟ್ರ್ ಹಾಕಿದ್ರೆ ನಿಮಗೆ ಗೊತ್ತಿತ್ತು?
2: ಟ್ಯಾಂಟ್ರಕ್ಕೆ ಗೊತ್ತು.
3: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ, ಬೆನ್ನು ನೆಲಕ್ಕೆ ತಾಂಗಿಸಿ ಹೊಟ್ಟಿನ ಮೇಲೆ ಮಾಡಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲ ಅವ್ರು ಹಾಗೆ ಅಲ್ಲ. ಅದಕ್ಕೆ ಅವನೊಬ್ಬ ಗಟ್ಟಿಗೆ ಕೇಳಿದವ್ರು, ಏ ಹಕ್ಕಿ ಎಲ್ಲ ಪ್ರಪಂಚಕ್ಕೆಲ್ಲ ಹೊಟ್ಟಿನ ನೆಲಕ್ಕೆ ತಾಂಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಇಲ್ಲಾದ್ರೂ ಆಕಾಶ ಬಿದ್ದರೆ ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರ ಕನ್ನಡ ಉಳಿಸ್ತೀರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಕಣಕ್ಕೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲರೂ ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಅದರಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತೇಳಿ ಹೊರೋದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
2: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡಕ್ಕೆ ಅಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು. ಬಹುಶಃ ನಮ್ಮ ಕೇಳಿದ್ರಿಗೂ ಹಾಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು. ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
3: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಮಾತಾಡೋಕೆ ಆಗ್ತಿಲ್ಲ ಅನ್ನೋದು ಪುಕ್ಕಿದ್ದಿತ್ತು. ಪುಕ್ಕಲ್ಲ ಅಯ್ಯೋ, ನಾವೊಂದು ಬಹಳ ವರ್ಷ ಹೊರಗೆ ಪರೂರ ಹೊಟ್ಟೆ ಹಾಕ್ತೀನಿ ನಾನು ಕಂಡು ಹಾಕೊಂಡನ, ಅದೇದು ತುಳು ಬತ್ತು ಅಥವಾ ಮತ್ತೆ ಇಂಗ್ಲೀಷ್ ಬತ್ತು ಅಥವಾ ಶುದ್ಧ ಕನ್ನಡ ಬತ್ತು ಅಂತ ಹೇಳುವಂತ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ. ನಾನು ಉತ್ತರ ಕೊಡದಿದ್ರು ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ, ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ. ನಾವು ಹೀಗೆ ನಿತ್ಯ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದ್ದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ದಯವಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೆ.
2: ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.
3: ಥ್ಯಾಂಕ್ ಯು,
2: ತುಂಬ ಖುಷಿ ಆಯ್ತು. ಎಂದಕ್ಕಂದ್ರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡೋದು ಅಜ್ಜಿ ಮಾತಾಡೋದು ಅಂತ ಸನ್ನಿವೇಶ, ಅಥವಾ ಮನೆ ಬದಿಗೆ ಇಪ್ಪತ್ತಿಗೆ ಚಂದ ಅಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೇಂಬಂತ ಪದಗಳು. ಹಿಂಗೆ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೇಂಬು ಸಿಕ್ಕು ತುಂಬ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ತು ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಕುದಂದ್ರಲ್ಲ ಇದೆಲ್ಲ ಬಳಕೆ ಇಲ್ಲ ಈಗ. ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲದೆ ಇಲ್ಲ.
3: ಗೆರ್ಚುದು ಕಣಿ ಅದೆಲ್ಲ ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತಂತ.
2: ಹೌದು,
3: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹಾಕುದು.
2: ಅದ್ರ ತೀವ್ರತೆ ಗೊತ್ತಾಗ್ತದೆ,
3: ತೀವ್ರತೆ ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬಾಯ್ಕಲ್ಲಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡುಕಾತಿಲ್ಲ, ಮುತ್ತನ ಹೊತ್ತಿಗೆ ತುಟಿನ ಅಗಲ ಮಾಡಿ ಮುತ್ತು ಕೊಟ್ಟಂಗೆ ಹೇಳ್ತು.
2: ಕರೆಕ್ಟ್, ಹೌದು. ತುಂಬಾ ಖುಷಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೋ ತನಕ ನಮ್ಮ ಕುಂದಾಪುರ ಕನ್ನಡ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿಗೆ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನನಗೂ ಇಲ್ಲ ಟೈಮ್ ಆಯಿಪ್ಪು ಕೋಯಿ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ ನಮ್ಮ ಕುಂದಾಪುರದ ಹೆಮ್ಮೆಯ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆಯವರ ಭಾವಗೀತೆ. ಈ ಗೀತೆಗೆ ಸಂಗೀತ ಮತ್ತೆ ಗಾಯನ ರಾಘವೇಂದ್ರ ಬಿಜಾಡಿಯವರಿಂದ. ಕೇಳಿ ಮಾತನಾಡದೆ ಇರಬೇಡ.

ಸಂದೇಶ್ ಶೆಟ್ಟಿ ಆಜ್ರಿ ನಿರ್ದೇಶನದ ಚಿತ್ರ ಗುಮ್ಟಿಯ ಹಾಡು ಹಾಡುವ ಹಕ್ಕೆ. ಹಾಡಿದವರು ಮೆಹಬೂಬ್ ಸಾಬ್. ಸಂಗೀತ ಮತ್ತು ಸಾಹಿತ್ಯ ಮೋಹನ್.

ನಮಸ್ಕಾರ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ಇಂದಿನ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅನೂಪ್ ಉರಾಳ. ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ವಡ್ಡೋಲಗ ಹಾಗೂ ಕಿರಾತನ ವಡ್ಡೋಲಗದ ಬಗ್ಗೆ ಒಂದೆರಡು ಮಾತನಾಡುವುದಕ್ಕೆ, ಮೊದಲಿಗೆ ಪಾಂಡವರ ವಡ್ಡೋಲಗದ ಕುರಿತಾಗಿ ಮಾತನಾಡುವ. ಪಾಂಡವರ ವಡ್ಡೋಲಗ, ಹೆಸರೇ ಸೂಚಿಸಿದಂತೆ 5-6 ಜನರು ಒಂದಾಗಿ ಮಾಡುವಂತಹ ವಡ್ಡೋಲಗವನ್ನು ಪಾಂಡವರ ವಡ್ಡೋಲಗ ಎಂದು ಕರೀತಾರೆ. ಮೊದಲೆಲ್ಲ ಮೇಳಗಳಲ್ಲಿ ಪ್ರಸಂಗ ಪ್ರಾರಂಭವಾಗುವಾಗ ದೇವೇಂದ್ರ ಅಥವಾ ಮಹಾಭಾರತದ ಕಥೆಯಾದರೆ, ಅದರಲ್ಲೂ ಪಾಂಡವರಿಗೆ ಸಂಬಂಧಿಸಿದಂತಹ ಕಥೆಯಾದರೆ ಪಾಂಡವರನ್ನು ಮೊದಲಿಗೆ ವಡ್ಡೋಲಗ ಮಾಡಿಸುವುದು. ಎಲ್ಲ ರಾಜರ ವಡ್ಡೋಲಗಕ್ಕಿಂತ ವಿಭಿನ್ನವಾದಂತಹ ವಡ್ಡೋಲಗ, ಹಾಗೂ ಈ ವಡ್ಡೋಲಗಕ್ಕೆ ಬೇಕಾದ ಸಾಹಿತ್ಯವು ಬೇರೆಯದ್ದೇ ಇದೆ. ಹೀಗೆ ಹೇಳುವುದಾದರೆ, ಮೊದಲು ಎಲ್ಲಾ ಮೇಳಗಳಲ್ಲಿ ಬಡಗುತಿಟ್ಟಿನ ಟೆಂಟ್ ಮೇಳಗಳು, ಪ್ರಸಿದ್ಧ ಟೆಂಟ್ ಮೇಳಗಳಾದ ಪೆರಡೂರು ಹಾಗೂ ಸಾಲಿಗ್ರಾಮ, ಮೊದಲು ಅಮೃತೇಶ್ವರಿ ಟೆಂಟ್ ಮೇಳಗಳಾಗಿತ್ತು. ಕೇವಲ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿರುವಂತಹ ಮೇಳಗಳು ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿರುವಂತಹ ಕೆರಮನೆ ಮೇಳ ಇರಬಹುದು, ಗುಂಡುಬಾಳ ಮೇಳ ಇರಬಹುದು, ಇಂತಹ ಮೇಳಗಳಲ್ಲಿಯೂ ಪಾಂಡವರ ವಡ್ಡೋಲಗ ಪ್ರಸಂಗ ಪ್ರಾರಂಭವಾಗುವುದಕ್ಕೆ ಮುನ್ನ ಪ್ರಸಂಗದ ಆರಂಭದಲ್ಲಿಯೇ ಈ ಪಾಂಡವರ ವಡ್ಡೋಲಗವನ್ನು ಮೊದಲು ಮಾಡಿಕೊಂಡು ಬರ್ತಾ ಇದ್ರು. ಈ ಎಲ್ಲ ಮೇಳಗಳಲ್ಲಿಯೂ ಹಾಗೂ ಬಡಗುತಿಟ್ಟಿನ ಹೆಚ್ಚಿನ ಎಲ್ಲ ಮೇಳಗಳಲ್ಲಿ ಪಾಂಡವರ ವಡ್ಡೋಲಗ ಎನ್ನುವುದು ಖಾಯಂ ಆಗಿತ್ತು. ಆದರೆ ಕ್ರಮೇಣ ಬರುತ್ತಾ ಬರುತ್ತಾ ಕಾಲಮಿತಿಯ ಪ್ರಭಾವಕ್ಕೊಳಗಾಗಿಯೂ ಅಥವಾ ಮೇಳಗಳ ಅನುಕೂಲಕ್ಕೆ ತಕ್ಕಂತೆಯೂ ಈಗ ಪಾಂಡವರ ವಡ್ಡೋಲಗವನ್ನು ಕೆಲವೇ ಮೇಳಗಳು ಮಾಡುತ್ತವೆ. ಉದಾಹರಣೆಗೆ ಮಂದಾರ್ತಿ, ಕಮಲಶಿಲೆ, ಅಮೃತೇಶ್ವರಿ, ಹೀಗೆ. ಇನ್ನು ಕಥೆಗೆ ಹೊಂದಿಕೊಂಡು ಈ ಪಾಂಡವರ ವಡ್ಡೋಲಗದ ಹೆಸರನ್ನು ಬದಲು ಮಾಡ್ತಾರೆ. ದೇವತೆಗಳ ವಡ್ಡೋಲಗ, ಸಾಮಾನ್ಯವಾಗಿ ಸುದರ್ಶನ ವಿಜಯ, ಮಹಿಂದದ್ವಿವಿದ ಕಾಳಗ ಇಂತಹ ಅಥವಾ ಬೇರೆ ಕಥೆಗಳ ಯಕ್ಷಗಾನ ಪ್ರದರ್ಶನ ಎಂದಾದರೆ, ಮೊದಲಿನಿಂದ ಮಾಡಿಕೊಂಡು ಬಂದದ್ದು ಕಥೆಯ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗ ಆಗಬೇಕು. ಉದಾಹರಣೆಗೆ ದಕ್ಷಯಜ್ಞ, ಈ ಪ್ರಸಂಗದ ಪ್ರಾರಂಭದಲ್ಲಿ ದೇವತೆಗಳ ವಡ್ಡೋಲಗವೇ ಆಗುವುದು. ಆಗ ದೇವತೆಗಳ ವಡ್ಡೋಲಗ ಆಗುವುದು ಎಲ್ಲ ರಾಜರ ವಡ್ಡೋಲಗ ಮಾಡುವುದಕ್ಕಿಂತ ಇದೇ ಪಾಂಡವರ ವಡ್ಡೋಲಗವನ್ನಿಟ್ಟುಕೊಂಡು ದೇವತೆಗಳ ವಡ್ಡೋಲಗ ಅಂತ ಹೆಸರು ಕೊಟ್ಟುಕೊಂಡು ಮಾಡ್ತಾರೆ. ಇನ್ನು ರಾಮಾಯಣದ ಕಥೆಯಾದರೆ ರಾಮ ಲಕ್ಷ್ಮಣರ ವಡ್ಡೋಲಗ ಅಂತ ಹೇಳ್ತಾರೆ. ಆ ವಡ್ಡೋಲಗದ ನಡೆ ಸಂಪೂರ್ಣ ಇದರ ಹಾಗೆ, ಆದರೆ ಕೆಲವೊಂದು ಸಾಹಿತ್ಯಗಳು ಮಾತ್ರ ಬೇರೆ ಬೇರೆ ಇದೆ. ಮೊದಲೇ ಹೇಳಿದ ಹಾಗೆ 5-6 ಜನವಿದ್ದು ಗುಂಪು ನೃತ್ಯವಿರುವುದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ನಾಟ್ಯ ಮಾಡಿದರೆ ನೋಡಲು ತುಂಬಾ ಚಂದವಾಗಿರುತ್ತದೆ. ಅನುದಿನವೂ ಯಕ್ಷಗಾನ ಪ್ರಾರಂಭವಾಗುವಂತೆ ಗಣಪತಿ ಸ್ತುತಿಯನ್ನು ಮಾಡಿ ಬಾಲಗೋಪಾಲ, ಪೀಠಿಕಾ ಸ್ತ್ರೀವೇಷ ಇವೆಲ್ಲ ಆದ ನಂತರ ಪ್ರಸಂಗದ ಪ್ರಾರಂಭದಲ್ಲಿ ಬರುವಂತಹ ವಡ್ಡೋಲಗವೇ ಪಾಂಡವರ ವಡ್ಡೋಲಗ. ಪಾಂಡವರ ವಡ್ಡೋಲಗದ ಬಗ್ಗೆ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ಕಾತುರತೆ ಆಗಿರಬಹುದು. ಈ ಪಾಂಡವರ ವಡ್ಡೋಲಗವನ್ನು ಹೇಗೆ ಮಾಡ್ತಾರೆ, ಮೇಳಗಳಲ್ಲಿ ಇದನ್ನು ಹೇಗೆ ಮಾಡ್ತಾರೆ, ಅಥವಾ ಹವ್ಯಾಸಿ ತಂಡಗಳಲ್ಲಿ ಹೇಗೆ ಮಾಡ್ತಾರೆ? ಈಗ ಪ್ರಸ್ತುತ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಪಾಂಡವರ ವಡ್ಡೋಲಗವನ್ನು ಮಾಡ್ತಾರೆ. ಉದಾಹರಣೆ ಕಲಾಪೀಠ ಕೋಟ ಇರಬಹುದು, ಅಜಪುರ ಯಕ್ಷಗಾನ ಸಂಘ ಇರಬಹುದು, ಹೀಗೆ ಹೆಚ್ಚಿನ ಹವ್ಯಾಸಿ ಯಕ್ಷಗಾನ ತಂಡದಲ್ಲಿ ಅಥವಾ ಮಕ್ಕಳ ಯಕ್ಷಗಾನ ತಂಡದಲ್ಲಿ ಇದನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಈ ಪಾಂಡವರ ವಡ್ಡೋಲಗ ಹೇಗೆ ಮಾಡ್ತಾರೆ ಎನ್ನುವುದನ್ನು ತಿಳಿಯುವುದಕ್ಕೆ ಇದೀಗ ನಿಮಗೆ ಪಾಂಡವರ ವಡ್ಡೋಲಗದ ಯಕ್ಷಗಾನದ ತುಣುಕನ್ನು ಪ್ರಸಾರ ಮಾಡ್ತೇವೆ. ಆಡಿಯೋ ಕೃಪೆ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರಗೊಂಡಂತಹ ಕಲಾಪೀಠ ಕೋಟ, ಇಲ್ಲಿನ ವಿದ್ಯಾರ್ಥಿಗಳು ಮಾಡಿರುವಂತಹ ಪಾಂಡವರ ವಡ್ಡೋಲಗ.

0: ಇನ್ನು ಕಿರಾತನ ವಡ್ಡೋಲಗ. ಕಿರಾತನ ವಡ್ಡೋಲಗವನ್ನು ಆಗಿನ ಕಾಲದಲ್ಲಿ ನೋಡುವುದಕ್ಕೆ ಬಹಳ ಮಜವಾಗಿರ್ತಿತ್ತು, ಬಹಳ ಚಂದವಾಗಿರ್ತಿತ್ತು. ಏಕೆಂದರೆ ಆಗಿನ ಕಾಲದಲ್ಲಿ ಕಿರಾತ ಅಂದರೆ ಒಂದೇ ಕೋರೆ ಮುಂಡಾಸು, ಇಲ್ಲ ಅಂದರೆ ಜೋಡ್ ಕೋರೆ, ಎರಡು ಕೆಂಪು ಕೆದ್ಗೆ ಮುಂದಲೆಯನ್ನು ಅಭಿಮುಖವಾಗಿ ಕಟ್ಟಿ ಅದನ್ನು ಕೂರಿಸಿಕೊಂಡು ಅಷ್ಟು ರಂಗಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆಯೇ ನೋಡುಗರಿಗೆ ಖುಷಿಯನ್ನು ಕೊಡುವುದಕ್ಕಾಗಿ ಕಿರಾತರ ಪಡೆ, ಆ ಪಡೆಯವರು ಮಾಡುತ್ತಿರುವಂತಹ ಚೇಷ್ಟೆ, ಅವರು ಮಾಡುತ್ತಿರುವಂತಹ ಸರ್ಕಸ್, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿರ್ತಾ ಇತ್ತು. ಹಾಗೆಯೇ ಪ್ರಸಂಗಗಳಲ್ಲಿ ಬರುವಂತಹ ಕಿರಾತನಿಗೋಸ್ಕರವೇ ಕಿರಾತನ ವಡ್ಡೋಲಗ ಎಂದು ಮೊದಲಿನವರು ಮಾಡಿಕೊಂಡು ಬರ್ತಾ ಇದ್ರು. ಉದಾಹರಣೆಗೆ ಭೀಷ್ಮ ವಿಜಯದಲ್ಲಿ ಬರುವಂತಹ ಏಕಲವ್ಯ ಎನ್ನುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಶಶಿಪ್ರಭಾಪರಿಣಯದಲ್ಲಿ ಬರುವಂತಹ ಕಿರಾತನಿಗೂ ಕಿರಾತನ ವಡ್ಡೋಲಗ ಮಾಡ್ತಾ ಇದ್ರು. ಹೀಗೆ ಹೆಚ್ಚಿನ ಪ್ರಸಂಗದಲ್ಲಿ ಬರುವಂತಹ ಎಲ್ಲಾ ಕಿರಾತರಿಗೂ ಕಿರಾತನ ನಾಯಕ ಕೋರೆ ಮುಂಡಾಸು ಅಥವಾ ಜೋಡ್ ಕೋರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ. ಹಾಗೆ ಅವರ ಪಡೆಯವರೆಲ್ಲರೂ ಸಾಮಾನ್ಯ ಕಿರಾತರಂತೆ ಬರುತ್ತಾ ಇದ್ರು. ಕಿರಾತನ ಪಡೆಯವರಿಗೆ ದಿಗಣಾಂತ ಎತ್ತ ಅಂತ ಕೊಟ್ಟು ತೆರೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೋಡುವುದು, ಹಾರುವುದು, ಬೀಳುವುದು ಇವೆಲ್ಲವನ್ನು ಮಾಡ್ತಾ ಇದ್ರು. ಇದಾದ ನಂತರ ಕಿರಾತ ನಾಯಕನಿಗೆ ರಾಜವೇಷದ ಒಡ್ಡೊಲಗದಂತೆ ಒಂದು ತೆರೆ ಒಡ್ಡೊಲಗವನ್ನು ಕೊಡ್ತಾ ಇದ್ರು. ಇದಿಷ್ಟು ತೆರೆ ಒಡ್ಡೊಲಗ ಆದ ನಂತರ ಕಿರಾತ ಹೋಗಿ ಸಿಂಹಾಸನ ಅಥವಾ ರಥದ ಮೇಲೆ ಹೋಗಿ ನಿಲ್ಲುವುದು, ಅದರ ಮುಂದೆ ಹುಲ್ಲರಾಶಿ ಬೆಂಕಿ ಹಾಕುವುದು, ಆ ಬೆಂಕಿಯ ಸುತ್ತಲೂ ಕಿರಾತರ ಪಡೆ ಲಯಬದ್ಧವಾಗಿ ಓಡುವುದು, ಇವೆಲ್ಲವನ್ನು ನೋಡುವುದಕ್ಕೆ ಬಹಳ ಚಂದವಾಗಿ ಕಾಣ್ತಾ ಇತ್ತು. ಇವೆಲ್ಲ ಆದ ನಂತರ ಕಿರಾತರ ಪಡೆಗಳು ಮಾಡುತ್ತಿರುವಂತಹ ಸರ್ಕಸ್, ಇದನ್ನು ನೋಡುವುದಕ್ಕಂತೂ ಬಹಳ ಮಜವಾಗ್ತಾ ಇತ್ತು. ಈ ಕಿರಾತರ ವಡ್ಡೋಲಗದ ಸುದ್ದಿ ಕೇಳಿದ ಮೇಲೆ ನಿಮಗೂ ಅನಿಸ್ತಿರ್ಬೋದು, ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೋ, ಇದರಲ್ಲಿ ಬರುವಂತಹ ಸಾಹಿತ್ಯ ಹೇಗಿರಬಹುದು, ಇವೆಲ್ಲ ನಿಮಗೆ ಮಂಡಿಯೊಳಗೆ ಕೊರೆಯುತ್ತಾ ಇರಬಹುದು. ಹಾಗಾಗಿ ಈ ಕಿರಾತರ ವಡ್ಡೋಲಗ ಹೇಗೆ ಮಾಡ್ತಾರೋ ಎನ್ನುವುದನ್ನ ನಿಮಗೆ ಈಗ ಆಡಿಯೋ ಮುಖೇನ ಕೇಳಿಸ್ತೇವೆ.
1: ಆಡಿಯೋ ಕೃಪೆ ಕಲಾಪೀಠ ಕೋಟ ಯಕ್ಷಗಾನ ಯೂಟ್ಯೂಬ್ ಚಾನಲ್.

ಇಷ್ಟು ಹೊತ್ತು ಬಡಗುತಿಟ್ಟಿನ ಯಕ್ಷಗಾನದ ಪಾಂಡವರ ಒಡ್ಡೊಲಗ ಹಾಗೂ ಕಿರಾತನ ಒಡ್ಡೊಲಗದ ಕುರಿತಾಗಿ ನನಗೂ ಗೊತ್ತಿದ್ದಷ್ಟು ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನೊಮ್ಮೆ ಇನ್ನೊಂದು ವಿಷಯದೊಂದಿಗೆ ಇದೇ ಯಕ್ಷ ಸಮಾಗಮ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಅನೂಪ್ ಉರಾಳ.

0: ಈಗ ದಿನೇಶ್ ಉಪ್ಪೂರ್ ಇವರ ಯಕ್ಷಗಾನ ಸಂಗ್ರಹದಿಂದ ಆಯ್ದ ಬಬ್ರುವಾಹನ ಕಾಳಗ ಭಾಗ 2 ಪ್ರಸಾರವಾಗುತ್ತದೆ.
1: ಈಗ ಯೋಚಿಸಬೇಕಾದಂತಹ ಸಂದರ್ಭ ಪುನಃ ಒದಗಿ ಬಂತು. ಅಶ್ವವನ್ನ ಕಟ್ಟಿ ಯುದ್ಧವನ್ನ ಸಾರಿಯಾಗಿತ್ತು. ಆದ್ರೆ ತಾಯಿಯ ಮಾತಿನ ಮೇರೆಗೆ ಪುನಃ ಮಂತ್ರಿಗಳನ್ನೆಲ್ಲ ಕರೆದು ವಿಷಯವನ್ನ ತಿಳಿಯಪಡಿಸಿದಾಗ ಪಾರ್ಥನಲ್ಲಿಯೇ ಹೋಗಿ ಕಪ್ಪಗಾಣಿಕೆಯನ್ನು ಕೊಟ್ಟು ತಪ್ಪನ್ನ ಒಪ್ಪಿಕೊಳ್ಳಬೇಕು ಎಂಬುದಾಗಿ ಮಂತ್ರಿಗಳು ಸೂಚಿಸಿದ್ದಾರೆ. ಅದೇ ಪ್ರಕಾರವಾಗಿ ಪಾರ್ಥನಿಗೆ ಒಪ್ಪಿಸುವುದಕ್ಕಾಗಿ ವಿಶೇಷವಾಗಿರುವಂತಹ ಕಪ್ಪಗಾಣಿಕೆಯನ್ನೆಲ್ಲ ತೆಗೆಸಿದ್ದೇನೆ. ನಾಗಲೋಕದ ಕನ್ಯೆಯರನ್ನ ತರಿಸಿದ್ದೇನೆ. ಆರತಿಯನ್ನ ಹಿಡಿದು ಕಳಶ ಕನ್ನಡಿಗಳೊಂದಿಗೆ ಆ ಕಡೆಯಲ್ಲಿ ವಿಜೃಂಭಣೆಗೆ ನಡೆದು ಬಿಡಲಿ.

0: ಹಂಸಕೇತನ, ವೃಷಕೇತು, ಪ್ರದ್ಯುಮ್ನ ಮೊದಲಾದವರು ನಮ್ಮ ಅಶ್ವವನ್ನ ಈ ಮಣಿಪುರದ ದೊರೆ ಕಟ್ಟಿಕೊಂಡಿದ್ದಾನೆ ಎಂಬಂತಹ ಸಂಗತಿಯನ್ನು ನಾವು ಕೇಳಿದ್ದೇವೆ.
1: ಸರಿ,
0: ಅವನಿಂದ ಬರಬಹುದಾದಂತಹ ಪ್ರತಿಕ್ರಿಯೆಯನ್ನು ಎದುರಿಸುವುದಕ್ಕೆ ಸನ್ನದ್ಧರಾಗಿ ಆ ಸಮಯವನ್ನು ನಿರೀಕ್ಷಿಸುತ್ತಿರೋಣ.

0: ಹಂಸಕೇತನ
1: ಅರ್ಜುನಯ್ಯ,
0: ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯಗಳನ್ನು ಕಾಣಬಹುದಂತೆ. ಮುತ್ತು ರತ್ನ ಇತ್ಯಾದಿಗಳನ್ನೆಲ್ಲ ತಂದೊಪ್ಪಿಸಿ ನನ್ನ ಪಾದ ಮೂಲದಲ್ಲಿ ತಲೆ ಚಾಚಿ ನಿಂತ ಈ ಮಣಿನಗರದ ಮಹಾನಾಯಕರಾದಂತಹ ಬಬ್ರುಹಾನ್ನ ಸ್ಥಿತಿಯನ್ನು ನೋಡಿದ್ದೀರಿ. ಸಕಲ ಮಂತ್ರಿ ಮಹರ್ಬಲಗಳ ಅನುಕೂಲತೆ ಇದ್ದರು ನಮ್ಮ ಯಜ್ಞಾಶ್ವವನ್ನು ಕಟ್ಟಿದಂತಹ ಈತ ಹೇಳಿಯಂತೆ ಬಂದು ತಲೆಬಾಗುತ್ತಿದ್ದಾನೆ. ನಿಜಕ್ಕೂ ಇಂಥ ಈ ವ್ಯಕ್ತಿ ಯಾವ ಅರಸನ ಮಗನು, ಇವನ ಹುಟ್ಟಿಗೆ ಕಾರಣ ಏನು ಎಂಬುದು ಅರ್ಥವಾಗದೆ ಒಂದು ವಿಚಿತ್ರವಾದಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ.

ಇವನ ವೇಷವನ್ನ ಆಯಾ ಆಕಾರವನ್ನ ಕಂಡಾಗ ವೀರ ಕ್ಷತ್ರಿಯನ ಹಾಗೆ ಕಾಣಿಸಿದ್ದೇನೋ ಸತ್ಯ. ಆದರೆ ಇವನ ಕೃತಿಯನ್ನ ಅವಲೋಕಿಸಿದಾಗ ನಿಜಕ್ಕೂ ಕ್ಷಾತ್ರಿಯತ್ವಕ್ಕೆ ಸಂಬಂಧಿಸಿದ ಯಾವ ಯೋಗ್ಯತೆಯೂ ಇವನಲ್ಲಿ ಇಲ್ಲ ಎಂಬುದಂತೂ

ಓ ಜನಕ, ನನ್ನ ಈ ವ್ಯವಹಾರ ನಿನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ. ಹಾಗಾದ್ರೆ ಆಶ್ಚರ್ಯ ಅಲ್ಲ, ಏನು ಮಾಡುವ, ನಮ್ಮ ಪರಿಸ್ಥಿತಿಯನ್ನು ನಾವೇ ಹೇಳಿಕೊಳ್ಳಬೇಕಾದ ಸಂದರ್ಭ ಬಂತು. ತಂದೆಯಾದಂತಹ ನಿಮ್ಮಲ್ಲಿ ನಾನೇ ನಿಮ್ಮ ಮಗ ಎಂಬುದಾಗಿ ಹೇಳಿಕೊಳ್ಳುವ ಸಂದರ್ಭ ನನ್ನ ಪಾಲಿಗೆ ಬಂತು. ಜನಕ, ನಾನು ಮಾಡಿರುವಂತಹ ಅಪರಾಧ ಏನೂ ಬಲ್ಲಿರಾ?

0: ಒಂದು ರಾಷ್ಟ್ರದ ಮಹಾರಾಜನಾಗಿ ಈ ಹಸುವಿನ ಹಣೆಯಲ್ಲಿರುವಂತಹ ಲಿಖಿತವನ್ನು ಓದಿದಾಗ ರೊಚ್ಚಿಗೆದ್ದು ಈ ಹಸುವನ್ನ ಕಟ್ಟಿದೆ. ಆದರೆ ನಮ್ಮ ತಾಯಿಯ ಆಮೇಲೆ ಹೇಳಿದ್ಲು, ಬಂದಿರುವಂತಹ ವ್ಯಕ್ತಿ ನಿನ್ನ ತಂದೆಯ ಮಗನೇ ಎಂಬುದಾಗಿ ತಾಯಿಯಾಗಿರುವಂತಹ ಚಿತ್ರಾಂಗದ ದೇವಿ ಹೇಳಿದ್ರ ಕಾರಣದಿಂದಲಾಗಿ ನಾನು ಮಾಡಿದ್ದು ಅಪರಾಧ ಎಂಬುದು ತಿಳಿಯಿತು. ಏನು ಮಾಡುವ ಕಾರ್ಯ ಆದ ಮೇಲೆ ಮಾಡಿದ್ದು ತಪ್ಪು ಎಂದು ಗೊತ್ತಾಯಿತು. ಆದ್ದರಿಂದ ತಪ್ಪನ್ನು ಒಪ್ಪಿಕೊಳ್ಳಬೇಕಾದೇ ಸಂಭಾವ್ಯತೆ ಎಂಬುದಾಗಿ ತಿಳಿದು ಇದು ತಪ್ಪನ್ನು ಒಪ್ಪಿಕೊಂಡು ಪಾದ ಮೇಲೆ ಕಪ್ಪಗಾಣಿಕೆಯನ್ನು ಒಪ್ಪಿಸ್ತಾ ಇದ್ದೇನೆ. ಸ್ವೀಕರಿಸಬೇಕು ಜನಕ.
1: ದೇವೇಂದ್ರ ಜಾತ ಒಬ್ರು ವಾಹನ ರೀತಿ ನೀತಿಗಳನ್ನೆಲ್ಲ ಕಂಡಾಗ ಒಂದೇ ಸಮನೆ ಮಗವನ್ನು ತಿರುಗುತ್ತಾ ಇದ್ದಿ. ಆದ್ರೆ ಅವನು ಆಡಿರುವಂತಹ ಮಾತುಗಳನ್ನೆಲ್ಲ ಎಣಿಸಿದಾಗ ಅವನ ವರ್ಚಸ್ಸು, ತೇಜಸ್ಸು, ಓಜಸ್ಸು, ಅವನಲ್ಲಿರುವಂತಹ ಟಿವಿ ಪರಾಕ್ರಮ ಇವುಗಳನ್ನೆಲ್ಲ ಕಂಡಾಗ ನಿಮ್ಮ ಮಗನೋ ಎನ್ನುವಂತಹ ಸಂದೇಹವೂ ನಮಗುಂಟಾಗ್ತಾ ಇದೆ. ಆದ್ದರಿಂದ ಮಗನೆನ್ನುವಂತಹ ವ್ಯಾಮೋಹದಿಂದ ಅವನನ್ನು ಒಡಗೂಡಿಕೊಳ್ಳುವುದೇ ಯೋಗ್ಯ ಅಂತ ನಮ್ಮ ಮನಸ್ಸು ಯೋಚಿಸ್ತಾ ಇದೆಯಲ್ಲ.
2: ಓಹೋ, ನಿಮ್ಮೆಲ್ಲರ ಅನಿಸಿಕೆ ಈಗ
1: ಹೌದು.
2: ಹಂಸಕೇತನಾದಿಗಳೇ,
1: ಸ್ವಾಮಿ
2: ಬಬ್ರುವಾಹನ ಹೇಳಿದ ಮಾತುಗಳಿಂದ ಈತ ನನ್ನ ಮಗ ಎನ್ನುವಂತಹ ಭ್ರಮೆಗೆ ನೀವು ಒಳಗಾಗಿದ್ದೀರಿ.
1: ಸರಿ,
2: ನಿಜಕ್ಕೂ ಇವನ ರೀತಿ ನೀತಿಗಳನ್ನೆಲ್ಲ ಪರಿಶೀಲಿಸಿದಾಗ ಇವನು ಯಾರು ಏನು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶ ಇದೆ. ಶ್ರೇಷ್ಠವಾದಂತಹ ಈ ಚಂದ್ರವಂಶದ ಭವ್ಯವಾದಂತಹ ಕೀರ್ತಿಗೆ, ಅದರ ಶುಚಿಗೆ ಕಲಂಕಪ್ರಾಯವಾದಂತಹ ಮಾತುಗಳನ್ನು ಆಡುತ್ತಿರುವಂತಹ ಈ ಬಬ್ರುವಾಹನ ನಿಜಕ್ಕೂ ನಮ್ಮ ವಂಶಕ್ಕೆ ಒಂದು ಅಪರಾಧವನ್ನೇ ಎಸಗುತ್ತಿದ್ದಾನೆ. ಅಂತ ಈ ಬಬ್ರುವಾಹನ ನನ್ನ ಮಗ ಎಂಬ ಅನುಮಾನ ನಿಮಗೆ ಹುಟ್ಟಿತ್ತು ಅಂತ ಆದ್ರೆ ಆಶ್ಚರ್ಯ ಅಲ್ಲವೇ? ಈತ ಹೇಳಿದ ಪ್ರಕಾರವಾಗಿ ಈತ ನನ್ನ ಮಗನೇ ಆಗಿದ್ದರೆ ಈ ವಿಧವಾದತ್ತ ಈ ಕೃತಿ ಇವನಿಂದ ನಡೆಯಲಿಕ್ಕೆ ಸಾಧ್ಯವಿರಲಿಲ್ಲ. ಪೌರುಷವಂತರು ಕಟ್ಟಬೇಕು, ಅದು ಇಲ್ಲದೇ ಇದ್ದವರು ಕಪ್ಪುಗಾಣಿಕೆಗಳನ್ನು ಕೊಟ್ಟು ಶರಣಾಗತರಾಗಬೇಕೆಂದು ನಮ್ಮ ಅಶ್ವದ ಹಣೆಯ ಮೇಲೆ ಬರೆಸಿದ ಬರಹವನ್ನು ಓದಿಯೂ ಅಶ್ವವನ್ನು ಕಟ್ಟಿ ಆಮೇಲೆ ಕಪ್ಪುಗಾಣಿಕೆಗಳನ್ನೆಲ್ಲ ತಂದು ಪಾದಮೂಲದಲ್ಲಿ ತಲೆಯಿಟ್ಟು ಅಪರಾಧ ಮಾಡಿದ್ದೇನೆ ಎಂದು ತನ್ನ ಅಪರಾಧ ಪ್ರಜ್ಞೆಯನ್ನ ಇಲ್ಲಿ ತೋರಿಕೊಳ್ಳುತ್ತಿದ್ದಾನೆ. ನಿಜಕ್ಕೂ ನನ್ನಂಥವನ ಮಗನಾದಂತಹ ಒಬ್ಬ ವ್ಯಕ್ತಿಯಿಂದ ಇಷ್ಟು ಹೀನವಾದಂತಹ ಹೇಳಿತನದ ಕೃತಿಗಳನ್ನ ಕಾರ್ಯವನ್ನ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈತ ಏನೋ ನಿಮ್ಮಂತವರ ಮನಸ್ಸಿನಲ್ಲಿ ಭ್ರಮೆಯನ್ನು ಹುಟ್ಟಿಸಬಹುದಾದ ಮಾತುಗಳನ್ನಾಡುತ್ತಿದ್ದಾನೆ. ಇವನ ಎಲ್ಲ ಚಟುವಟಿಕೆಗಳಿಂದ ಈತ ಹೇಳಿದನಲ್ಲ ಚಿತ್ರಾಂಗದೆಯ ಮಗ ಅಂತ, ಅಂತೂ ಇವನ ಹುಟ್ಟಿನ ಗುಟ್ಟು ಅಲ್ಲಿಯೇ ಇದೆ ಎಂದು ಅರ್ಥ ಮಾಡಿಕೊಳ್ಳ

ಅರ್ಥ ಮಾಡಿಕೊಳ್ಳಬಹುದು, ಅರ್ಥ ಮಾಡಿಕೊಳ್ಳಬಹುದು. ತನ್ನ ತಾಯಿ ತಾಯಿ ಎಂದು ಹೇಳಿಕೊಳ್ಳುತ್ತಾನೆ ಚಿತ್ರಾಂಗದೆ ಎನ್ನುವಳ ಹೆಸರನ್ನ. ಯಾವುದೋ ಅನಾಮಧೇಯಳಾದಂತಹ ಈ ಚಿತ್ರಾಂಗದೆ ತನ್ನ ಪ್ರಾಯದ ಸೊಕ್ಕನ್ನು ನಿಯಂತ್ರಿಸಲಿಕ್ಕಾಗದೆ, ಯಾವುದೋ ರಸಿಕ ಮಹಾಶಯನಾದಂತ ಗಂಧರ್ವರ ಒಡನಾಟಕ್ಕೆ ಸ್ನೇಹಕ್ಕೆ ಒಳಗಾಗಿ ಆ ವಿಚಿತ್ರವಾದ ಅಕ್ರಮ ಸಂಬಂಧದಿಂದ ಹುಟ್ಟಿದ ಕೆಟ್ಟ ಪಿಂಡ ಇದಾಗಿರಬೇಕು. ಅಲ್ಲದೇ ಇದ್ರೆ ಒಬ್ಬ ಅಚ್ಚ ಕ್ಷತ್ರಿಯನ ವೀರ್ಯಕ್ಕೆ ಹುಟ್ಟಿದಂತಹ ವ್ಯಕ್ತಿಯೇ ಈತನಾಗಿದ್ರೆ ಇವನಿಂದ ಇಂಥ ಹೀನವಾದಂತಹ ಕಾರ್ಯವನ್ನ ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಅಶ್ವವನ್ನ ಕಟ್ಟಿದ ಪಂಥಕ್ಕಾಗಿ ತನ್ನ ಪ್ರಾಣವನ್ನ ದೃಢವಾಗಿ ಭಾವಿಸಿ ಆ ಪಂಥವನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಕ್ಷತ್ರಿಯ ವೀರನ ಸಹಜ ಕರ್ತವ್ಯ. ಹಾಗಿರುವಾಗ ಈತನ ಹುಟ್ಟಿನ ಗುಟ್ಟು ಇಂತಹ ಹೇಯವಾದ ಹಿನ್ನೆಲೆಯಲ್ಲಿ ಕೂಡಿದ್ದರಿಂದ ಇವನ ಕೆಲಸವೂ ಇಷ್ಟು ಹೇಸಿಗೆಯಿಂದ ಕೂಡಿದ್ದು ಎನ್ನುವುದನ್ನು ಒಪ್ಪಿಕೊಳ್ಳಲೇಬೇಕು. ಮತ್ತೆ ಮತ್ತೆ ಈತ ಇದೋ ನಿನ್ನ ಮಗ ನಿನ್ನ ಮಗ ಎಂದು ಕೇಳುವವರ ಕಿವಿಗೆ ಅಸಹ್ಯಕಾರಕವಾದಂತಹ ಪರಿಣಾಮವನ್ನುಂಟು ಮಾಡುವ ರೀತಿಯಲ್ಲಿ ಹೇಳಿಕೊಳ್ಳುತ್ತಿದ್ದಾನೆ. ಆದರೆ ಏನು ಹೇಳಲಿ ನನ್ನ ಮಗನ

ಪಾರ್ಥನಿಗೆ ಮಗನಾಗಿ ಹುಟ್ಟಿ ಪಾರ್ಥನ ಘನತೆ ಗೌರವಕ್ಕೆ ತಕ್ಕುದಾದ ವಿಧಾನದಲ್ಲಿ ಕ್ಷಣಕಾಲ ಮಿಂಚಿದಂತಹ ಒಬ್ಬ ಮಗ ನನ್ನ ಬದುಕಿನಲ್ಲಿ ಹಾದು ಹೋಗಿದ್ದಾನೆ. ಮಗನಿಗೆ ತಂದೆಯಾಗಿ ಬದುಕುವ ಭಾಗ್ಯವನ್ನ ಕಳೆದುಕೊಂಡ ಒಬ್ಬ ನತದೃಷ್ಟ ನಾನು. ಹವಸಚೇತನಾದಿಗಳೇ, ನನ್ನ ಮೋಹದ ಮಡದಿಯಾದಂತಹ ಸುಭದ್ರೆಯ ಹಾಗೂ ನನ್ನ ಪವಿತ್ರವಾದಂತಹ ದಾಂಪತ್ಯ ಜೀವನದ ಸಾರ ಸರ್ವಸ್ವನಾಗಿ ಅಭಿಮನ್ಯು ಎಂಬಂತಹ ಒಬ್ಬ ಕುಲರತ್ನವನ್ನು ನಾನು ಒಂದು ಕಾಲದಲ್ಲಿ ಪಡೆದಿದ್ದೆ. ಆದರೆ ಕೇವಲ ಕನಸಿನ ಅನಿಸಿಕೆಗಳಾಗಿ ಅಂಥ ಯಶಸ್ಸಿನ ಉಂಡೆಯಾಗಿ ಪೌರುಷದ ಪ್ರತೀಕವಾಗಿ ಇಡೀ ಚಂದ್ರವಂಶದ ಕುಲ ತಿಲಕನಾಗಿ ಕಾಣಿಸಿಕೊಂಡ ಅಭಿಮನ್ಯುವನ ಬಹುಕಾಲ ಉಳಿಸಿಕೊಂಡು ಅವನಿಗೆ ತಂದೆ ಅಂತ ಅನಿಸಿಕೊಂಡು ಬದುಕುವ ಭಾಗ್ಯವನ್ನ ಅದೋ ಎಂದು ಕೂಡಿ ಹೋಯಿತಲ್ಲ ಕೌರವ ಪಾಂಡವರ ಕದನ ಕೋಲಾಹಲದ ಮಧ್ಯದಲ್ಲಿ. ಆ ಮಾನವೀಯ ಸಹಜವಾದ ಭಾವನೆಗಳನ್ನೆಲ್ಲ ಸುಟ್ಟು ಕೇವಲ ಪೈಶಾಚಿಕ ವೃತ್ತಿಯಿಂದ ಮುಂದುವರಿಯುತ್ತಿರುವಂತಹ ಆ ರಣರಂಗದಲ್ಲಿ ನನ್ನ ಅಮೂಲ್ಯವಾದಂತಹ ರತ್ನ ಕಳೆದು ಹೋಯಿತು. ನಿಜಕ್ಕೂ ಮೂರು ಲೋಕದ ಗಂಡು ಎಂದು ಅನ್ನಿಸಿಕೊಂಡಂತಹ ಪಾರ್ಥನಿಗೆ ಒಬ್ಬ ಮಗ ಎಂದು ಹೇಳಿಸಿಕೊಳ್ಳುವ ಯೋಗ್ಯತೆ ಇದ್ದರೆ ಸುಭದ್ರೆಯ ಮೋಹದ ಕಂದ, ಅರ್ಜುನನ ನಿಜವಾದಂತಹ ಕಂದ ಅಭಿಮನ್ಯುವಿಗೆ ಮಾತ್ರ ಅಯೋಗ್ಯತೆ ಇತ್ತು. ಅಂಥವನ ನಿಜಕ್ಕೂ ನನ್ನ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕೊಂದು ತೃಪ್ತಿ, ಸಮಾಧಾನ, ಅಭಿಮಾನ. ಹೊರತು ಈ ಹೇಳಿಯನ್ನ ಈ

0: বসুরালি বন্ধবনে তোলা যাওয়ার সুরা ಈ ಪಿಶುಡನ ಪ್ರತಿಯೊಂದು ವ್ಯವಹಾರವೇ ಅರ್ಥ ಮಾಡಿಕೊಳ್ಳುತ್ತಾ ಇದೆ. ಸಿಂಹದ ಹೊಟ್ಟೆಯಲ್ಲಿ ಖಂಡಿತಕ್ಕೂ ನರಿಯ ಮರಿ ಹುಟ್ಟಲಾರದು. ಕೇವಲ ವೇಷದಿಂದ ಪೌರುಷವಂತ ಅಂತ ಕಾಣಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಚಂಡ ತೊಲಗು
1: ಜನನಿಗಿಕ್ಕಿನ ಬಲಗೆ ಸೈರಿಸಿದೆ ನೊಮ್ಮೆ ನಿರ್ಣಯ ತಲೆಯ ಕೊಂಬೆನು ದೃಢಕ್ಕೆ ಬಲ ಸಹಿತ.

ಸ್ವಾಮಿ ನನ್ನನ್ನು ನಿಂದಿಸಿದೆಯಾ, ಹೇಳಿ ಎಂಬುದಾಗಿ ದೂರೀಕರಿಸಿದೆಯಾ? ಬೇಸರ ಇರಲಿಲ್ಲ. ನನ್ನನ್ನು ಎಷ್ಟೇ ನಿಂದಿಸಿದ್ರು ನೀನು ಅಪ್ಪ ಎನ್ನುವ ಕಾರಣಕ್ಕಾಗಿ ಸಹಿಸಿಕೊಳ್ತಾ ಇದ್ದೆ. ಆದ್ರೆ ನೀನು ಆಡಿರುವ ಮಾತೇನು? ನನ್ನನ್ನು ಹೆತ್ತಿರುವಂತಹ ತಾಯಿ ಚಿತ್ರಾಂಗದೆಯನ್ನ ನಿಂದಿಸಿದೆಯೋ, ಅವಳಿಗೆ ಅಪಮಾನವನ್ನು ಮಾಡಿದೆಯೋ? ಈ ತಾಯಿಗೆ ಆಡಿರುವಂತಹ ಅಪಮಾನದ ಮಾತುಗಳನ್ನು ಸಹಿಸಲಾರೆ ಸಹಿಸಲಾರೆ. ಇದಕ್ಕೋಸ್ಕರವಾಗಿ ಪರಿವರ್ತನೆಯನ್ನು ಮಾಡುತ್ತೇನೆ.

ಅರ್ಜುನ, ಇನ್ನು ಮಲಗಿರುವಂತಹ ಸರ್ಪದ ಭಾವವನ್ನ ತುಳಿದಿದ್ದೀರಿ, ಅದರ ಪರಿಣಾಮ ಏನು ಎಂಬುದನ್ನ ಈ ಕ್ಷಣದಲ್ಲಿಯೇ ಕಾಣಲಿಕ್ಕಿದ್ದೀರಿ. ನಡೆಯುವಂತಹ ಯುದ್ಧದಲ್ಲಿ ನೀನು ತಲೆಯನ್ನು ಕಂಡಾಡದೇ ಇದ್ರೆ ಚಿತ್ರಾಂಗದೆಯ ಮಗ ನಾನಲ್ಲ.

ಮಗು ವೃಷಕೇತ ಕಣ್ಣ ಮುಂದೆ ನಡೆದು ಹೋದಂತ ಕದನ ಕೋಲಾಹಲದಲ್ಲಿ ನಮ್ಮೆಲ್ಲರೂ ಧರೆಗೆ ಒರಗಿದ್ದಾರೆ. ಉನ್ಮತ್ತವಾದಂತಹ ಆನೆ ಬಾಳೆಯ ವನವನ್ನ ಪ್ರವೇಶಿಸಿ ಮುರಿದು ಮುಕ್ಕುವ ಹಾಗೆ ನಮ್ಮ ಸೇನಾ ಸಮುದಾಯವನ್ನೆಲ್ಲ ನೆಲಕ್ಕೊರಗಿಸಿದ್ದಾನೆ. ಈ ಭೀಕರ ಭಯಾನಕವಾದಂತಹ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಜವಾದ ನನ್ನ ಅಂತರಂಗದ ಅನಿಸಿಕೆಯನ್ನ ನಿನ್ನಲ್ಲಿ ಹೇಳಿಕೊಳ್ತಾ ಇದ್ದೇನೆ ಮಗನೇ.

0: ಮಗು
1: ಜನಕ,
0: ಕ್ಷಣ ಕಾಲವೂ ತಡ ಮಾಡದೆ ನೀನು ಹೋಗು ಹಸ್ತಿನಾವತಿಗೆ.
1: ಓಹೋ,
0: ಪ್ರತಿವೀರನಾದಂಥ ಈ ಬಬ್ರುಹಾನ ಸಮ್ಮುಖದಲ್ಲಿ ಯುದ್ಧವನ್ನು ನಾವು ಮುಂದುವರಿಸಿದರೆ ಪರಿಣಾಮ ಏನಾಯಿತು? ನಮ್ಮ ಸೇನೆಗಳೆಲ್ಲ ನಷ್ಟವಾದವು. ಸುತ್ತಮುತ್ತಲ ಪರಿಸ್ಥಿತಿಯನ್ನ ಅರ್ಥೈಸಿಕೊಂಡರೆ ಸಹಜವಾಗಿಯೇ ತಿಳಿಯುತ್ತದೆ, ಈ ಯುದ್ಧದಲ್ಲಿ ನಾವು ಜಯವನ್ನ ಸಂಪಾದಿಸಿಕೊಳ್ಳುವ ಸಾಧ್ಯತೆ ಇಲ್ಲ. ಆದರೆ ಈ ಎಲ್ಲ ಸಂಗತಿಗಳನ್ನು ಹಿರಿಯನಾದಂತಹ ಧರ್ಮರಾಯನಲ್ಲಿ ಹೇಳು, ಒಡೆಯನಾದಂತಹ ಶ್ರೀಕೃಷ್ಣನ ನಮಗೆ ಬಂದಂತ ಈ ಪರಿಭವದ ವಿವರವನ್ನೆಲ್ಲ ತಿಳಿಸು. ಇನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಿಕೊಡುವುದಕ್ಕೆ ಕಾರಣ ಇದೆ ಮಗನೇ.

0: ಮಗು ಋಷಕೇತು
1: ಜನಕ,
0: ಕೇವಲ ನನ್ನ ಮಾನಸಿಕವಾದಂತಹ ಹೊಯ್ದಾಟವನ್ನ ಅನಿಸಿಕೆಯನ್ನು ತೋಡಿಕೊಳ್ತಾ ಇದ್ದೇನೆ ನಿನ್ನಲ್ಲಿ. ಮಗನೇ, ಈ ಪಾಂಡವರು ಅನೇಕ ಮಕ್ಕಳನ್ನು ಪಡೆದ ಭಾಗ್ಯವಂತರಾಗಿ ಬದುಕಿದ್ದರು, ಸತ್ತ ಮೇಲೆ ತಿರೋಧಕವನ್ನು ಬಿಡುವುದಕ್ಕೆ ಒಬ್ಬರನ್ನೂ ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಹೋಯಿತು. ಅದಕ್ಕಾಗಿ ಇಂದು ಈ ಚಂದ್ರವಂಶದ ವ್ಯಕ್ತಿಗಳಾದಂತಹ ನಾವೆಲ್ಲ ಇಹಲೋಕದ ಯಾತ್ರೆಯನ್ನು ಪೂರೈಸಿ ಪರಲೋಕಕ್ಕೆ ಸೇರುವಾಗ ಅಲ್ಲಿಯ ಸದ್ಗತಿಗೋಸ್ಕರವಾಗಿ ಎಳ್ಳು ನೀರು ಬಿಡುವುದಕ್ಕೆ ನಮಗೆಲ್ಲವರಿಗೂ ಇದ್ದಂತಹ ಒಬ್ಬ ಮಗ ಎಂದರೆ ನೀನು. ಅಂತ ನಿನ್ನ ಕಳೆದುಕೊಳ್ಳುವುದಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಬ್ರುವಾಹನ ಸಮ್ಮುಖದಲ್ಲಿ ನಡೆದು ಹೋಗುತ್ತಿರುವಂತಹ ಯುದ್ಧದಲ್ಲಿ ನನ್ನೊಟ್ಟಿಗೆ ನೀನು ಉಳಿದೆ ಅಂತಾದ್ರೆ ಮಗನೇ, ನಿನಗೆ ಬದುಕುವ ಅವಕಾಶ ಖಂಡಿತಕ್ಕೂ ಇಲ್ಲ. ಅದಕ್ಕಾಗಿ ಇಡೀ ವಂಶಕ್ಕೆ ತಿರೋಧಕವನ್ನು ಕೊಡಬೇಕಾದಂತಹ ಕುಲ ತಿಲಕ ನಿನ್ನನ್ನು ಉಳಿಸಿಕೊಳ್ಳಬೇಕು ಎಂಬಂತಹ ಅಪೇಕ್ಷೆಯಿಂದ ಆದಷ್ಟು ಬೇಗ ಹತ್ತಿನಾವತಿಯತ್ತ ನಿನ್ನನ್ನು ಕಳುಹಿಸಿಕೊಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೇನೆ. ಇಲ್ಲಿಂದ ಆದಷ್ಟು ಬೇಗ ಹೋಗು ಮಗನೇ.
1: ಜನಕ, ನನ್ನ ಜೀವದ ರಕ್ಷಣೆಗಾಗಿ ನಾನು ಹತ್ತಿನಾವತಿಗೆ ಹೋಗಬೇಕೆ?
0: ನಿಜ.

0: జనక కేవలం ఆత్మవిశ్వాసం కలుగుకుండా అంత సామాన్య వ్యక్తి అంటే మాట్లాడతా ఇదిరలా జీవిత రక్షణగాగి నా నింది వస్తున్నావతికి హోగ్బేకే ఇది నన్న ఈ జన్మదల్లి సాధ్యవిల్ల నిమ్మ నెలనల్లి నిమ్మ ఆశ్రయదల్లి ನಿಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ನನ್ನ ಜೀವನವನ್ನು ಬೆಳೆಸಿಕೊಂಡಂತಹ ನಾನು ಇಂದು ಕೇವಲ ನಿಮ್ಮನ್ನ ಈ ಆಪತ್ಕಾಲದಲ್ಲಿ ಬಿಟ್ಟು ಹಸ್ತಿನಾವತಿಗೆ ಹೋಗಿ ನನ್ನ ಜೀವನ ರಕ್ಷಣೆ ಮಾಡಿಕೊಳ್ಳುವಂತಹ ಪ್ರಸಂಗ ಒದಗಿಸಿಕೊಟ್ಟರೆ ಅದನ್ನ ದೇವತೆಗಳ ಯಾರು ಮೆಚ್ಚಲಿಕ್ಕೆ ಇಲ್ಲ ಅಂತ ಈ ಸಂದರ್ಭ ಒದಗಿ ಬಂದಂತ ಇಲ್ಲಿ ಖಂಡಿತವಾಗಿ ನಾನು ಈ ಮಾತನ್ನ ನಡೆಸಲಿಕ್ಕೆ ಸಾಧ್ಯವಿಲ್ಲ.
1: ಅದಕ್ಕೆ
0: ಅದಕ್ಕಾಗಿ ನೀವು ಅಪ್ಪಣೆಯನ್ನು ಕೊಟ್ಟಿದ್ದೇ ಹೋದಾದ್ರೆ ಕ್ಷಣ ಮಾತ್ರದಲ್ಲಿ ಇದನ್ನ ಸಂಹಾರ ಮಾಡಿ ಆ ಅಶ್ವವನ್ನು ತಂದು ನಿಮ್ಮ ಪಾದಗಳಿಗೆ ಒಪ್ಪಿಸ್ತೇನೆ.
1: ಏನು ನಮ್ಮ ವಂಶದ ಸ್ವರೂಪಕ್ಕೆ ಏನಂತ ಹೇಳಲಿ.

0: ಋಷಿಕೇತು ಮಗನೇ ಋಷಿಕೇತು, ಏನಾಯ್ತಪ್ಪ ಏನಾಯ್ತು?
1: ಮಲೆಯಬಾರದು ಎಂದು ನೋಡಿದೆ ನನ್ನ ಜನತೆಯ, ಇಂದು ನಿನ್ನನ್ನು ಕಾಯುವ ಭಟರಾರೆಂದು ಖಂಡಿಸಿದ.
2: ಅರ್ಜುನ, ನೀನು ನನ್ನ ತಂದೆ ಎಂಬುದಾಗಿ ತಾಯಿ ಹೇಳಿದ ಕಾರಣದಿಂದ ಬಂದು ಗೌರವವನ್ನು ಕೊಟ್ಟರೆ ನನ್ನ ಹುಟ್ಟನ್ನೇ ಶಂಕಿಸಿ ಮಾತನಾಡಿದೆಯಾ? ಪವಿತ್ರ ಮಾತೆಯಾಗಿರುವಂತಹ ಚಿತ್ರಾಂಗದೆಯ ಶೀಲವನ್ನ ಶಂಕಿಸಿದೆಯಾ? ಅದರ ಪರಿಣಾಮ ಅನುಭವಿಸು. ಈಗ ನಿನ್ನನ್ನು ಕಾಯುವವರು ಯಾರು?

0: ಮಗನೇ, ಅಮ್ಮ, ನಾನು ಹೇಳಿದ್ದೇನು ನೀನು ಮಾಡಿದ್ದೇನು. ಈ ಪತಿಯನ್ನು ಕಳೆದುಕೊಂಡು ಪ್ರಪಂಚದಲ್ಲಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಕಾರಣ ಹಿಡಿದಿರುವಂತಹ ಖಡ್ಗದಿಂದ ನನ್ನ ಶಿರವನ್ನ ಹಿಡಿದು ಬಿಡು.
1: ಅಮ್ಮ, ಏನು ಕೈದುಡುಕಿ ಅನಿವಾರ್ಯವಾಗಿ ಈ ಕಾರ್ಯವನ್ನು ನಾನು ಮಾಡಬೇಕಾಗಿ ಬಂತು. ಆದರೆ ಈ ಕಾಲದಲ್ಲಿ ಹೆತ್ತ ತಾಯಿಯ ತಲೆಯನ್ನು ಕಡಿಯುವಂತಹ ವ್ಯವಹಾರಕ್ಕೆ ನಾನು ಮುಂದಾಗಲಾರೆ. ಅದು ನಮ್ಮ ಅಮ್ಮ ಲೋಪಿ ಸಲಹೆಯನ್ನು ಕೊಡ್ತಾ ಇದ್ದಾಳೆ. ಏನಿದ್ರು ನಮ್ಮ ತಂದೆ ಶ್ರೀಕೃಷ್ಣನ ಸದ್ಭಕ್ತ, ಅವನ ಬದುಕನ್ನು ನಿಯಂತ್ರಿಸಬಲ್ಲಂತಹ ವ್ಯಕ್ತಿ ಆ ಶ್ರೀಮನ್ನಾರಾಯಣ. ಆ ಕಾರಣ ಅವನನ್ನೇ ಭಕ್ತಿಯಿಂದ ಭಜಿಸೋಣ. ಅವನೇ ನಮಗೆ ಮಾತೃವನ್ನು ನಮೋ ನಮಃ. ಇದೇ ಪರಿಣಾಮ ನಡೆದಿರುವಂತಹ ಯುದ್ಧದಲ್ಲಿ ನಿನ್ನ ಶ್ರೇಷ್ಠ ಸದ್ಭಕ್ತನ ತಲೆ ಕಾಣದಾಗಿದೆ.
2: ಓಹೋ, ಈ ವಿಷಯಕ್ಕಾಗಿ ವೆಚ್ಚಬೇಕಾದಂತಹ ಅವಶ್ಯಕತೆ ಇಲ್ಲ. ಅವನ ಶಿರವನ್ನು ನನ್ನ ಚಕ್ರಮುಖೇನವಾಗಿ ತರಿಸಿ ಅವನನ್ನು ಪುನಃ ಜೀವಿಸ್ತೇನೆ. ಇದೋ ಪರೀಕ್ಷೆ.
3: ಅರ್ಜುನ, ನಮಸ್ಕರಿಸಿಕೊಳ್ತಾ ಇದ್ದೇನೆ.
2: ಏನಯ್ಯ ಏನು?
3: ಜೀವನದಲ್ಲಿ ಇಂತಹ ಹೀನವಾದಂತಹ ಸೋಲು ಈ ಹಿಂದೆ ಎಲ್ಲಿಯೂ ಕಂಡದ್ದಿಲ್ಲ. ಅದಕ್ಕೆಲ್ಲ ಏನು ಹಿನ್ನೆಲೆ ಅಂತ ಕೇಳಬಹುದೇ?
2: ಅರ್ಜುನ, ಪರಿಸ್ಥಿತಿ ಹೀಗಾಗುವುದಕ್ಕೆ ಕಾರಣವಾದರೂ ಮತ್ತಾವುದಲ್ಲ, ಆ ಗಂಗಾದೇವಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾಗುವಂತಹ ಕಾರಣ ಬಂದೊದಗಿದೆ. ಈ ಹಿಂದೆ ನಿಮ್ಮ ಅಜ್ಜನಾಗಿರುವಂತಹ ಭೀಷ್ಮನನ್ನು ವಧಿಸಿದ್ರಿಂದಾಗಿ ತನ್ನ ಮಗನ ಮರಣಕ್ಕೆ ಕಾರಣೀಭೂತನಾಗಿರುವಂತಹ ಪಾರ್ಥನ ಶಿರವನ್ನು ಅವನ ಮಗನೇ ಕರೆಯಲಿ ಎನ್ನುವ ಹಾಗೆ ಜ್ವಾಲೆಯ ಪ್ರೇರಣೆಯ ಪ್ರಕಾರವಾಗಿ ನಿನ್ನ ಪಾಲಿಗೆ ಬಂದಿರುವಂತಹ ಶಾಪ ಇನ್ನೇನು ಸುರನದಿಯ ಶಾಪದಿಂದಾಗಿ ನಿನ್ನ ಪರಿಸ್ಥಿತಿ ಹೀಗಾದದ್ದೇ ವಿನಃ ನಿನ್ನ ಸ್ವಸಾಮರ್ಥ್ಯ ಕಳೆದದ್ದೇನೂ ಇಲ್ಲ. ಈ ವಿಷಯದ ಬಗ್ಗೆ ಅಲ್ಲಿ ರಚಿಸಬೇಡಿ. ಈ ಅಶ್ವವನ್ನು ನಡುಗೂಡಿ, ಈ ಬಬ್ರುವಾಹನ ನಡುಗೂಡಿಕೊಂಡು ಮುಂದೆ ನೀವು ಪ್ರಯಾಣ ಬೆಳೆಸಿ ನಾನು ಹಸ್ತಿನಾವತಿಯನ್ನು
0: ಸೇರುವವನಿದ್ದೇನೆ.
3: ಪ್ರಿಯ ಚಿತ್ರರಂಗಾದೇ
4: ಸ್ವಾಮಿ,
3: ಬಾ ಹೀಗೆ ಬಾ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.